ಸ್ನೇಹಿತರೆ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 5:58. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 28 ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 18 ತಾರೀಕು ಗುರುವಾರ. ಇದೀಗ ಸಮಯ ಸರಿಯಾಗಿ 5:58:53. ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಈ ದಿನದ ಈ ಹೊತ್ತಿನಲ್ಲಿ ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3.

0: ಸುವಾಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ನಾದಾರ್ಚನೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇದು ಆಕಾಶವಾಣಿಯ ಫ್ರಮ್ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾದಾರ್ಚನೆಯಲ್ಲಿ ಇದೀಗ ನಿಮ್ಮದೇ ಇಷ್ಟದ ಬೆಳಗಿನ ಈ ಹೊತ್ತಿನಲ್ಲಿ ಭಾವಗೀತೆ ದೇವರ ನಾಮಗಳನ್ನು ಕೇಳ್ತಾ ಸಾಕ್ತಿದ್ದೀವಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಎಫ್ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು 101.3 ಸಮಯ ಸರಿಯಾಗಿ 6:31. ಇದು ಇದೀಗ ಭಕ್ತಿಗೀತೆಗಳನ್ನು ಕೇಳುವಂತಹ ಸಮಯ. ಸಿನಿಮಾ ಭಕ್ತಿಗೀತೆಗಳಿಗಾಗಿ ಇದೀಗ ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು 101.3.

ಆಶಾಜಿಯವರ ದನಿಯಲ್ಲಿರುವ ಯಾರಿಗೂ ಹೇಳಬೇಡಿ ಚಿತ್ರದ ಈ ಭಕ್ತಿ ಗೀತೆಯನ್ನ ಕೇಳ್ತಾ ಇದ್ರಿ. ಇನ್ನು ಮುಂದಿನ ಭಕ್ತಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ವಿನಾಯಕ ಗೆಳೆಯರ ಬಳಗ ಚಿತ್ರದಿಂದ. ಇದು ಶಂಕರ್ ಮಹಾದೇವನ್, ಮಧು ಬಾಲಕೃಷ್ಣ ಮತ್ತೆ ಪ್ರಿಯಾ ಹಿಮೇಶ್ ಅವರ ದನಿಯಲ್ಲಿ ನಿಮಗಾಗಿ.

0: ಸಮಯ ಸರಿಯಾಗಿ 6:50 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಆರ್ ನಾಗೇಂದ್ರ ರಾಯರು.

0: ಕನ್ನಡ ಚಿತ್ರರಂಗದ ಭೀಷ್ಮ. ಭಾರತೀಯ ಚಿತ್ರರಂಗದಲ್ಲೂ ಅವರು ಖ್ಯಾತನಾಮರು. ಇತರ ಭಾಷೆಗಳಲ್ಲಿ ಅವರ ಪ್ರಯೋಗಗಳನ್ನು ಇಂದಿಗೂ ಇತಿಹಾಸದಲ್ಲಿ ಸ್ಮರಿಸುತ್ತಾರೆ. ಮೂಕಿ ಟಾಕಿ ನಂತರದ ತಾಂತ್ರಿಕ ಉನ್ನತಿಯ ಕಾಲದಲ್ಲೂ ಕೂಡ ನಿರಂತರವಾಗಿ ಅವರು ಕೆಲಸ ಮಾಡಿದರು. ಅವರ ಚಿಂತನೆಗಳು, ಅವರ ಕೊಡುಗೆಗಳು ಕನ್ನಡ ನಾಡಿಗೆ ಕೀರ್ತಿಪ್ರಾಯವಾಗಿವೆ. 1966 ನಡೆಸಿದ ಸಂದರ್ಶನದ ಭಾಗ ಇದು.
1: ನನಗೆ ನಟನೆ ವಿಚಾರದಲ್ಲಿ ಸಂಪೂರ್ಣ ಒಂದು ತಿಳುವಳಿಕೆ ಉಂಟಾಗುವಂತೆ ಮಾಡಿ, ನಾನು ರಂಗಭೂಮಿಯಲ್ಲಿ ಉತ್ತಮ ನಟನಾಗಿಂತೆ ಆಗುವಂತೆ ಮಾಡಿದ್ದು ನನ್ನ ದಿವಂಗತ ಎ ವಿ ವರದಾಚಾರ್ಯರು. ಒಂದೊಂದು ಮಾತನ್ನು ಆಡುವಾಗಲೂ ಯಾವ ಮಾತಿನ ಮೇಲೆ ಅದರ ಅದನ್ನು ಈಗ ಒತ್ತಿ ಹೇಳಿದರೆ ಯಾವ ಅರ್ಥವಾಗುತ್ತೆ ಅನ್ನೋ ವಿಚಾರದಲ್ಲಿ ನಮಗೆಲ್ಲ ಸಂಪೂರ್ಣ ಶಿಕ್ಷಣ ಕೊಡ್ತಾಯಿದ್ರು. ಮೊಟ್ಟ ಮೊದಲು ನನಗೆ ಬಾಲಪಾಠ ಪ್ರಾರಂಭ ಮಾಡಿದ್ದು ವರದಾಚಾರ್ಯ ಕಂಪನಿಯಲ್ಲಿ ಇದ್ದಂಥ ಡಿ ಜಯರಾವ್. ಇದೇ ಜಯರಾಯರು ನನ್ನನ್ನು ಬೆಂಗಳೂರಿನಲ್ಲಿ ಒಥೆಲೋ ಅಂತ, ಶೂರಸೇನ ಚರಿತ್ರೆ ಅಂತ ಕನ್ನಡದಲ್ಲಿ ಅದಕ್ಕೆ ಹೆಸರಿತ್ತು. ಆ ನಾಟಕ ಒಂದು ನಾವು ಇಲ್ಲಿ ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡ್ತಾಯಿದ್ವು. ಅದೊಂದು ಅಮಿಚೂರು ಸಂಸ್ಥೆ, ಕಲಾವಿದಾಸಿ ನಾಟಕ ಅಂತಾರೆ. ಅಲ್ಲಿ ನಾನು ಡೆಸ್ಡಿಮೋನ ಅಪಾರ್ಟ್ ಮಾಡಿದ್ದೆ. ಮಾಡಿದಾಗ ಅದನ್ನು ಜಯರಾಯರು ಆ ನಾಟಕಕ್ಕೆ ಬಂದು ಅದನ್ನು ನೋಡಿ, ಓ ಈ ಹುಡುಗನ ನಮ್ಮ ಸಂಘಕ್ಕೆ ಸೇರಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಡನೆ ನನ್ನ ವರದಾಚಾರ್ಯ ಬಳಿ ಕರ್ಕೊಂಡೋಗಿ, ಅಲ್ಲಿಗೆ ನನ್ನನ್ನು ಕರ್ಕೊಂಡೋಗಿ ಇವನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರು. ಅವರ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಕಾಪಾಡಿದರು. 1931 ಡಿಸೆಂಬರ್, ಆಗ ವಾಕ್ಚಿತ್ರ ಬಂದ ಹೊಸ ವರ್ಷ. ಅದು ವಾಕ್ಚಿತ್ರ ಬಂದ ಮೇಲೆ ಈ ನಾಟಕಗಳಿಗೆ ಒಂದು ದೊಡ್ಡ ಧಕ್ಕೆ ಬರುತ್ತೆ ಅಂತ ನನ್ನ ಮನಸ್ಸಿಗೆ ಒಂದು ಹೊಳಿತು. ನಾವು ಇದೇ ಕಲೆಯಲ್ಲಿ ಬದುಕಬೇಕಾದ್ರಿಂದ ಇನ್ನು ಎಷ್ಟು ದಿವಸ ನಾಟಕನೇ ನಂಬಿಕೊಂಡಿರೋದಕ್ಕಾಗುತ್ತೆ, ಇದರಲ್ಲೂ ನಮ್ಮ ಅದೃಷ್ಟ ಪರೀಕ್ಷೆ ಮಾಡಿಬಿಡೋಣ ಅಂಥೇಳಿ ಚಿತ್ರರಂಗಕ್ಕೆ ಸೇರಬೇಕು ಅಂತ ಆಸೆ ಆಯಿತು. ಆದರೆ ಹೇಗೆ ಸೇರಬೇಕು, ಯಾರು ಸೇರಿಸೋಣ ಅಂತ ಗೊತ್ತಿರಲಿಲ್ಲ. ಆಗ NS ಬ್ರಾ ಅಂತ ಹೇಳಿ ಮೈಸೂರು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರು. NS ಬ್ರಾರಿಗೆ ನನ್ನಲ್ಲಿ ನನ್ನ ವಿಚಾರದಲ್ಲಿ ಬಹಳ ದೊಡ್ಡ ಅಭಿಮಾನ. ಆಮೇಲೆ ಅವ್ರನ್ನ ಕೇಳಿದೆ, ಅವರು ಬೊಂಬೈನಲ್ಲಿ ಮೈಸೂರು ರಾಮಸ್ವಾಮಿ ಅಂತೇಳಿ ಒಬ್ಬ ಇಂಜಿನಿಯರ್ ಇದ್ದರು, ಅವ್ರಿಗೆ ತುಂಬ ಬೇಕಾದವರು, ಅವರಿಗೊಂದು ರೆಕಮೆಂಡೇಷನ್ ಲೆಟರ್ ಕೊಟ್ಟರು. ಆಮೇಲೆ ನಾನಿಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ನಮ್ಮ KVIR ಪ್ರೊಫೆಸರ್ ಅವರ ಜಿಮ್ನಾಷಿಯಂನಲ್ಲಿ ನಾನು ಸ್ವಲ್ಪ ಕಸರತ್ತು ಮಾಡ್ತಾಯಿದ್ದೆ. ಆ ಪರಿಚಯ ನನ್ನ ವಿಚಾರದಲ್ಲಿ ಅವ್ರಿಗೂ ಬಹಳ ಅಭಿಮಾನವಿತ್ತು. ಅವ್ರಿಗೂ ರಾಜ ಸ್ಯಾಂಡ್ ಅನ್ನೋರ್ಗೂ ತುಂಬ ಮೈತ್ರಿತ್ವ ಇದೆ ಅಂತ ನನಗೆ ತಿಳಿದಿತ್ತು. ನಾನು ಬಂದು ಅವ್ರನ್ನ ಕೇಳಿದೆ ನನಗೊಂದು ರೆಕಮೆಂಡೇಷನ್ ಲೆಟರ್ ಕೊಡಿ ಅಂತ. ಅವರು ರಾಜ ಸ್ಯಾಂಡ್ ಒಂದು ಲೆಟರ್ ಬರ್ಕೊಟ್ರು. ಇವರು ನಮ್ಮ ದಕ್ಷಿಣ ದೇಶದಲ್ಲಿ ಬಹಳ ಪ್ರಖ್ಯಾತರಾದ ನಟರು, ದೊಡ್ಡ ಸಂಗೀತಗಾರರು, ಹಾಗೆ ಹಿಂಗೆ ಅಂತೇಳಿ ಬೇಕಾದಷ್ಟು ಹೊಗಳಿ ಬರೆದಿದ್ದರು. ಅದನ್ನು ತೊಗೊಂಡು ನಾನು ಬೊಂಬೈಗೆ ಹೋದಾಗ ರಾಜ ಸ್ಯಾಂಡ್ಗೆ ಕೆಲಸ ಇಲ್ಲದೆ ಕೂತಿದ್ದೆ. ಯಾಕಂದರೆ ಈ ವಾಕ್ಚಿತ್ರ ಬಂದಮೇಲೆ ಅವರೆಲ್ಲ ಸೈಲೆಂಟ್ ಡೇಸ್ನಲ್ಲಿ ಹೀರೋ ಆ್ಯಕ್ಟ್ ಮಾಡ್ತಾಯಿದ್ದರು. ವಾಕ್ಚಿತ್ರ ಬಂದಮೇಲೆ ಅವ್ರಿಗೆ ಭಾಷಾ ಕಾರಣದಿಂದ ಆತನಿಗೆ ಕೆಲಸ ಇಲ್ಲದೆ ಸುಮ್ಮನೆ ಇರಬೇಕಾಗಿತ್ತು. ಅವ್ರ ಹತ್ರ ನಾನು ಈ ರೆಕಮೆಂಡೇಷನ್ ಲೆಟರ್ ತೊಗೊಂಡು ಹೋದಾಗ, ಏಕಾದಶಿ ಮನೆಗೆ ಗೋಕುಲಾಷ್ಟಮಿ ಬಂದಿದೆಯಲ್ಲಪ್ಪ, ನಾನೇ ಕೆಲಸ ಇಲ್ದಿದ್ದೀನಿ, ಏನು ಮಾಡೋದು, ಆದರೂ ನೀನೇನು ನಿರಾಶನಾಗಬೇಡ, ನಾನೊಂದು ಪ್ರಯತ್ನ ಪಡ್ತೀನಿ, ನಿನ್ನೇ ಮುಂದಾಳಾಗಿ ಇಟ್ಕೊಂಡು ಅಂಥೇಳಿ ಇಂಪೀರಿಯಲ್ ಫಿಲ್ಮ್ ಕಂಪ್ನಿಯಲ್ಲಿ ಅಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ದು. ಅಲ್ಲಿಗೆ ಹೋಗಿ ಲೆಟ್ರನ್ನ ತೋರಿಸಿ ಒಂದು ಅವಕಾಶ ಮಾಡಿಕೊಟ್ರು ಫಿಲ್ಮಲ್ಲಿ ಸೇರೋದಕ್ಕೆ. ಕನ್ನಡ ಚಿತ್ರ ನಾವು ತೆಗೆದ ಮಟ್ಟಿಗೆ ಬಹಳ ಯಶಸ್ವಿಯಾಗಿ ನಡೀತು. ಅಂದರೆ ಆಗಿನ ಕಾಲದಲ್ಲಿ ನಡೆದಂಥ ಹರಿಶ್ಚಂದ್ರ, ಭೂಕೈಲಾಸ ಮತ್ತು ವಸಂತ ಸೇನೆ, ಮಹಾತ್ಮ ಕಬೀರ್, ಈ ಕೆಲವು ಚಿತ್ರಗಳು ಇವತ್ತಿಗೂ ಸಹ ಆದರ್ಶಪ್ರಾಯವಾಗಿದೆ. ವಸಂತ ಸೇನೆ ಹಿಂದಿಲೂ ತೆಗೆದರು, ಅದು ಅಷ್ಟು ಜೊತೆಯಲ್ಲೇ ಕನ್ನಡದು ತೆಗೆದಿದ್ದಾಯಿತು. ಆದರೆ ಕನ್ನಡ ಚಿತ್ರದಷ್ಟು ಹಿಂದಿ ಚಿತ್ರ ಯಶಸ್ವಿ ಆಗಲಿಲ್ಲ. ಆಮೇಲೆ ಎಷ್ಟೋ ಜನ ಅದನ್ನು ಪ್ರಯತ್ನ ಪಟ್ಟು ಕೂಡ ವಿಫಲರಾಗಿದ್ದಾರೆ. ಅದರಿಂದ ಕನ್ನಡ ಚಿತ್ರಗಳು ಯಾವ ರೀತಿಯಲ್ಲೂ ಯಾವುದಕ್ಕೂ ಕಡಿಮೆ ಆಗಿಲ್ಲ ಅಂತ ನನ್ನ ಭಾವನೆ.
0: ರತ್ನ ಭಂಡಾರದ ಇವತ್ತಿನ ಧ್ವನಿ ಕನ್ನಡ ಚಿತ್ರರಂಗದ ಭೀಷ್ಮ R. ನಾಗೇಂದ್ರ ರಾವ್.

0: ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ
1: ಕನ್ನಡ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾಹ. ಅಥ ವಾರ್ತಾಃ. ಫ್ರಾನ್ಸ್ ದೇಶಸ್ಯ ಯಾತ್ರಾವಧೌ ಸ್ವಕೀಯ ಪ್ರವಾಸಸ್ಯ ಚರಮೆ ಸೋಪಾನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ರಾತ್ರೌ ಪ್ಯಾರಿಸ್ ನಗರಂ ಸಂಪ್ರಾಪ್ತವಾನ್. ಪ್ಯಾರಿಸ್ ನಗರೆ ಆಗಮನ ಸಮಯೆ ವಿಶ್ರಾಂತಿ ನಿಲಯೇ ಏಕತ್ರಿತಾಃ ಭಾರತೀಯ ಸಮುದಾಯಸ್ಯ ಸದಸ್ಯಾಃ ಉತ್ಸಾಹಪೂರ್ವಕಂ ತದೀಯ ಭವ್ಯಂ ಸ್ವಾಗತಂ ಅಕೂರ್ವನ್. ಅದ್ಯ ಪ್ರಧಾನಮಂತ್ರಿ ಪ್ರಮುಖ ವಿಪಣೀನಾಂ ಮುಖ್ಯ ಕಾರ್ಯಕಾರಿಭಿಃ ಸಹ ಚರ್ಚಾಂ ಕರಿಷ್ಯತಿ. ತದನಂತರಂ ಸಹ ಯುರೋಪ ಮಹಾದ್ವೀಪಸ್ಯ ಪ್ರಮುಖ ಪ್ರೌದ್ಯೋಗಿಕೀ ಮಂಚೆ ವಿವಾಟೆಕ್ ಶಿಖರ ಸಮ್ಮೇಳನೆ ಭಾಗಂ ಗ್ರಹಿಷ್ಯತಿ. ತತ್ರ ಚ ಸ್ವಸಂಬೋಧನಂ ಪ್ರದಾಸ್ಯತಿ. ಸಾಯಂಕಾಲೆ ಅಸೌ ಏಕಸ್ಮಿನ್ ಸಾಮುದಾಯಿಕ ಕಾರ್ಯಕ್ರಮೆ ಭಾರತೀಯ ಪ್ರವಾಸಿಭಿಃ ಸಹ ಸಂವಾದಂ ವಿಧಾಸ್ಯತಿ. G7 ದೇಶೈಃ ವೈಶ್ವಿಕ ಸ್ಥಿರತಾಯಾಃ ಸುರಕ್ಷಾ ಸಹಯೋಗಸ್ಯ ಅಥ ಸೀಮಾಪಾರ್ ಸಂಘಟಿತ ಅಪರಾಧ ನಿವಾರಣಸ್ಯ ಉದ್ದೇಶ್ಯೇನ ವಿಭಿನ್ನಾಃ ಪ್ರಮುಖಾಃ ಘೋಷಣಾಃ ವಿಹಿತಾಃ. ಮುಖ್ಯ ವಕ್ತವ್ಯೇ ನೇತೃಭಿಃ ಅಮೆರಿಕಾ ಇರಾನ್ ದೇಶಯೋರ್ಮಧ್ಯೆ ಸಂಜಾತಂ ಸಂಧಿ ನಿಶ್ಚಯಂ ಅಭಿನಂದಿತಂ. ಅನ್ಯ ಘೋಷಣಾಪತ್ರೆ G7 ದೇಶೈಃ ಮಾದಕ ದ್ರವ್ಯಸ್ಯ ಅವೈಧ ಕಾರ್ಯಂ ನಿರೋದ್ಧುಂ ಸಂಕಲ್ಪೋ ವಿಹಿತಃ. ಅಸ್ಮಿನ್ ಅಭಿಯಾನೆ ಬ್ರಾಜಿಲ್ ದಕ್ಷಿಣ ಕೊರಿಯಾ ದೇಶವೂ ಅಪಿ ಸಹಮತಿಂ ಪ್ರದರ್ಶಿತವಂತೌ. ಫ್ರಾನ್ಸ್ ದೇಶಸ್ಯ ಇವಿಯನ್ ನಗರೆ ಚಲಾಯಮಾನೆ G7 ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ವಹಿತಕಾರಿ ಸತತ ಆರ್ಥಿಕ ವಿಕಾಸಃ ಇತ್ಯಾಖ್ಯೆ ಮುಖ್ಯ ವಿಷಯೆ ಆಯೋಜಿತಾಯಾಂ ಮಹತ್ವಪೂರ್ಣ ಕಾರ್ಯಗೋಷ್ಠ್ಯಾಂ ಭಾಗಂ ಭಜತೆ. ಸತ್ರೇಸ್ಮಿನ್ G7 ದೇಶಾಃ ಸಹಭಾಗಿ ರಾಷ್ಟ್ರಾನಿ ಅಂತಾರಾಷ್ಟ್ರೀಯ ಮುದ್ರಾ ಕೋಶಸ್ಯ OECD ಇತ್ಯಸ್ಯ ಚ ಪ್ರತಿನಿಧಯಃ ಉಪಸ್ಥಿತಾಃ ಸಂತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಅದ್ಯಾರಭ್ಯ ಮಧ್ಯಪ್ರದೇಶಸ್ಯ ಒಡಿಶಾಯಾಃ ಚ ಪಂಚದಿವಸೀಯಾಯಾಂ ಯಾತ್ರಾಯಾಂ ಅಸ್ತಿ. ಪ್ರಥಮ ದಿವಸೆ ಸಾ ಮಧ್ಯಪ್ರದೇಶಸ್ಯ ಬೈತೂಲ್ ನಗರೆ ಆಧ್ಯಾತ್ಮಿಕ ಜಾಗೃತ್ಯ ಜನಜಾತೀಯ ಸಮಾಜಸ್ಯ ಸಶಕ್ತೀಕರಣ ಕಾರ್ಯಕ್ರಮೆ ಭಾಗಂ ಗ್ರಹಿಷ್ಯತಿ. ದ್ವಿತೀಯ ದಿವಸೆ ಸಾ ಒಡಿಶಾಯಾಃ ರಾಯರಂಗಪುರೆ ಚಿಕಿತ್ಸಾ ಶಿಬಿರಸ್ಯ ಗ್ರಾಮೀಣ ಜಲ ಆಪೂರ್ತಿ ಪರಿಯೋಜನಾಯಾಃ ಚ ಉದ್ಘಾಟನಂ ವಿಧಾಸ್ಯತಿ. ತೃತೀಯ ದಿವಸೆ ರಾಷ್ಟ್ರಪತಿಃ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಪಹಾಡ್ಪುರೆ ಕೌಶಲ ಕೇಂದ್ರಸ್ಯ ನಿರೀಕ್ಷಣಂ ಕರಿಷ್ಯತಿ. ಸಹೈವ ರಾಯರಂಗಪುರೆ ಜನಸಭಾಂ ಚ ಸಂಬೋಧಯಿಷ್ಯತಿ. ಚತುರ್ಥ ದಿವಸೆ ಸಾ ಜೂನ್ ಮಾಸಸ್ಯ ಏಕವಿಂಶತಿ ದಿನಾಂಕೆ ಜಬಲಪುರೆ ಅಂತಾರಾಷ್ಟ್ರೀಯ ಯೋಗ ದಿವಸೋತ್ಸವೇ ಭಾಗಂ ಗ್ರಹಿಷ್ಯತಿ. ಸಹೈವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಸ್ಯ ದೀಕ್ಷಾಂತ ಸಮಾರೋಹೆ ಅಧ್ಯಕ್ಷತಾಂ ವಿಧಾಸ್ಯತಿ. ಯಾತ್ರಾಯಾಃ ಚರಮೆ ಸೋಪಾನೆ ಸಾ ಕ್ಯೂನೋ ರಾಷ್ಟ್ರೀಯ ಉದ್ಯಾನೆ ಸಹರಿಯಾ ಜನಜಾತೀಯ ಸದಸ್ಯೈಃ ಚೀತಾ ಅನ್ವೇಷಕೈಃ ಚ ಸಹ ಸಂವಾದಂ ವಿಧಾಸ್ಯತಿ. ಸಂಯುಕ್ತ ರಾಷ್ಟ್ರಸಂಘಸ್ಯ ಖಾದ್ಯ ಸಂಸ್ಥಾಭ್ಯಾಂ ಖಾದ್ಯ ಏವಂ ಕೃಷಿ ಸಂಘಟನೇನ ಅಥ ವಿಶ್ವ ಖಾದ್ಯ ಕಾರ್ಯಕ್ರಮೇಣ ಚ ವಿಜ್ಞಾಪಿತಂ ಯತ್ ಆಗಾಮಿಷು ಮಾಸೇಷು ಯುದ್ಧ ಜಲವಾಯು ಪರಿವರ್ತನ ಧನ ನ್ಯೂನತಾ ಕಾರಣಾತ್ ವಿಶ್ವಸ್ಯ ತ್ರಯೋದಶ ಪ್ರಮುಖ ಕ್ಷೇತ್ರೇಷು ಬುಭುಕ್ಷಾ ಸಂಕಟಂ ಅಧಿಕಂ ಗಭೀರಂ ಭವಿಷ್ಯತಿ. ಸಂಯುಕ್ತ ಪ್ರತಿವೇದನಸ್ಯನುಸಾರಂ ಸಂಪ್ರತಿ ಜಗತಿ ಷಡ್ಷಷ್ಟ್ಯುತ್ತರ ದ್ವಿಶತ ಕೋಟಿ ಜನಾಃ ತೀವ್ರ ಖಾದ್ಯ ಸುರಕ್ಷಯಾ ಪೀಡಿತಾಃ ಸಂತಿ. ಅಸ್ಯಾಂ ಸೂಚ್ಯಾಂ ಸುಡಾನ್ ದಕ್ಷಿಣ ಸುಡಾನ್ ಯಮನ್ ಫಿಲಿಸ್ತೀನ್ ನೈಜೀರಿಯಾ ಸೊಮಾಲಿಯಾ ಚೇತ್ಯಾದಯಃ ದೇಶಾಃ ಅತ್ಯಧಿಕ ಸಂಕಟಗ್ರಸ್ತಾಃ ಸಂತಿ. ಪ್ರತಿವೇದನೆ ಚಿಂತಾ ಪ್ರದರ್ಶಿತಾ ಯತ್ ವಿಂಶತಿ ದ್ವಾವಿಂಶತಿ ತಃ ಪರಂ ಮಾನವೀಯ ಸಹಾಯತಾಯೈ ಪ್ರಾಪ್ಯಮಾಣಂ ಧನಂ 60% ನ್ಯೂನಂ ಜಾತಂ. WFF ಸಂಸ್ಥಾಯಾಃ ಕಾರ್ಯವಾಹಕ ನಿದೇಶಕಃ ಕಾರ್ಲ್ ಸ್ಕೌ ಮಹೋದಯಃ ಅವೋಚತ್ ಯತ್ ಯದಿ ಶೀಘ್ರಂ ಕಿಮಪಿ ಕಾರ್ಯಾನ್ವಯನಂ ನ ಕ್ರಿಯತೆ ತರ್ಹಿ ಕೋಟಿಶಃ ಜನಾಃ ದುರ್ಭಿಕ್ಷಸ್ಯ ಗರ್ತೆ ಪತಿಷ್ಯಂತಿ. ಹಾಕಿ ಕ್ರೀಡಾಯಾಂ ನೆದರ್ಲ್ಯಾಂಡ್ ದೇಶಸ್ಯ ರೈಡರ್ರೇಮ್ ನಗರೆ ಪ್ರಚಲ್ಯಮಾಣಾಯಾಃ FIH ಪ್ರೊ ಲೀಗ್ ಸ್ಪರ್ಧಾ ಮಾಲಿಕಾಯಾಃ ದ್ವಂದ್ವೆ ಭಾರತೀಯ ಪುರುಷ ಹಾಕಿ ದಲೇನ ಜರ್ಮನಿ ದಲಂ 3-1 ಇತ್ಯಾಂಕಾಂತರಾಲೇನ ಪರಾಜಿತಂ. ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ. ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ನಡೆಯಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ, ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತು

0: ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ ಇಬ್ಬರು ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ ಸಮಾರೋಹ ವಿಶೇಷ ಲೋಕದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕ ಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21 ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ಧೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21 ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19 ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡ್ಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 9ನೇ ತಾರೀಕಿಗೆ ಬೆಳಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೆಸ್ವರ್ವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ June 21 ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ SSLC ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಪೌರ ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ

ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ. ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ ಸರಿಯಾಗಿ 7:17. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತು ಭಾವಸ್ಪಂದನದಲ್ಲಿ ನಾವು ಮಾತಾಡ್ತಾ ಇರೋದು ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಯಾವುದೇ ನಾಡು ಭಾರಿ ಹೆಮ್ಮೆ ಪಡುವಂತಹ ಅಸಾಮಾನ್ಯ ಕವಿ ನಮ್ಮ ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಗೇರಿ ಅನ್ನೋ ಹಳ್ಳಿಯಲ್ಲಿ 1918 February 18 ಹುಡುತ್ತಾರೆ. ಇವರ ಎಲ್ಲ ವಿಸ್ಮಯ ವಿಚಿತ್ರ ವೈಭವಗಳ ನಡುವೆ ಅಡಿಗರ ಬಾಲ್ಯ ಕಳಿತು. ಆಮೇಲೆ ಹೇಗೆ ಕವಿತ್ವದ ಕಡೆಗೆ ಅವರ ಯಾನ ಬಂತು ಅನ್ನೋದನ್ನ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಮಾತಾಡುವಾಗ ನಾವು ಯಾವ ಮೋಹನ ಮುರಳಿ ಕರೆಯಿತು ಹಾಡನ್ನ ನೆನಪಿಸ್ಕೊಳ್ದೇ ಇರೋಕೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ?

ಸಮಯ 7:23. ಇದು ಆಕಾಶವಾಣಿ FM ರೈನ್ಬೋ ಭಾವಸ್ಪಂದನದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಅವರ 13ನೇ ವಯಸ್ಸಲ್ಲೇ ಪದ್ಯ ರಚನೆಗೆ ಕೈ ಹಾಕದವರು ಗೋಪಾಲಕೃಷ್ಣ ಅಡಿಗರು. ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕಂದ ಪದ್ಯಗಳನ್ನು ರಚಿಸ್ತಿದ್ರಂತೆ ಅಡಿಗರು. ಇವರ ಶುರುವಿನ ವಿದ್ಯಾಭ್ಯಾಸ ದಕ್ಷಿಣ ಕನ್ನಡದಲ್ಲೂ ಮುಗಿಸಿ ಇದಾದಮೇಲೆ ಮೈಸೂರಿಗೆ ಬಂದರು. BA ಆನರ್ಸ್ MA ಇಂಗ್ಲಿಷ್ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದ ಇವರು ಮೈಸೂರಿನ ಶಾರದಾ ವಿಲಾಸ್ ಕಾಲೇಜು, ಸನ್ ಫಿಲೋಮಿನಾ ಕಾಲೇಜು ಮತ್ತು ಕುಮಟಾದ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದ್ರು. ಇದಾದಮೇಲೆ ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜು, ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ ಅಡಿಗರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ರಿಸರ್ಚ್ ಫೆಲೋ ಆಗಿ ಕೂಡ ಕೆಲಸ ಮಾಡಿ ಇವರ ವಿಶ್ರಾಂತ ಬದುಕನ್ನು ಕಳೆದರು. ಸಾಕ್ಷಿ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡಿದ ಅಡಿಗರು ಹೊಸ ಸಂವೇದನೆ ಮತ್ತು ಹೊಸ ಅಭಿವ್ಯಕ್ತಿ ವಿಧಾನಗಳಿಗೆ ಮಾರ್ಗದರ್ಶಕರೂ ಆದರಂತೆ. ಇವರ ಅಳುವ ಕಡಲುಳ್ಳು ತೇಲಿ ಬರುತ್ತಲಿದೆ ಈ ಹಾಡು ಒಂದು ಅದ್ಭುತವಾದ ಹಾಡು, ನಿಜಕ್ಕೂ ಭಾವವನ್ನು ಚಿಮ್ಮಿಸುವಂತಹ ಹಾಡು. ಅದರಲ್ಲೂ ಕಾಳಿಂಗರಾಯರ ದನಿಯಲ್ಲಿ ಈ ಹಾಡನ್ನು ಕೇಳೋದೇ ಒಂದು ಸೊಬಗು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
4: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
3: ಏನೋ ಮಾತಾಡ್ತಿದ್ಯಾ?
4: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
5: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
6: ಅಥವಾ ಕಾಲ್ 9916253458.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ. ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲೆಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು, ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ಧಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮನ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ 3 ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು, ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ಧತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ಧಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ ಜುಲೈ 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು, ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ 99% ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ.

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಜೆಎಂಎಂ ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2 ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21 ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2 ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ, ರಫ್ತು

ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ ಎರಡು ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ ಏಳು ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲ್ಯಾಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಸಮಯ ಸರಿಯಾಗಿ 7:45 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇವತ್ತು ಭಾವಸ್ಪಂದನದಲ್ಲಿ ನಾವು ಮಾತಾಡ್ತಾ ಇದ್ದಿದ್ದು ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಗೋಪಾಲಕೃಷ್ಣ ಅಡಿಗರ ಹೊಸ ಹಾದಿಯನ್ನು ಹಿಡಿದು ನಡೆಸಣ್ಣ ಮುಂದೆ, ಹೊಸ ಹಾದಿಯನ್ನು ಹಿಡಿಯಬೇಕು ಅನ್ನೋ ಹಂಬಲ ತುಂಬ ಜಾಸ್ತಿ. ಹೊಸ ಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ, ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದೆ, ಅಂಜದಿರು ಗೆಳೆಯ ಹೊಸ ಹಾದಿಯನ್ನು ಹಿಡಿಯೇ, ಮಂಜುತರ ಸೃಷ್ಟಿ ಗಾನದಲ್ಲಿ ಮೈಮರೆಯೇ ಅಂತ ಹೇಳ್ತಾರೆ. ಹೊಸ ಹಾದಿಯನ್ನು ಹಿಡಿಬೇಕು ಅನ್ನೋ ಹಂಬಲನ ವ್ಯಕ್ತಪಡಿಸೋ ಈ ಮಾತುಗಳು ಸಹ ತುಂಬ ಭಾವಸ್ಪಂದನದಿಂದ ಕೂಡಿದೆ ಅಂತ ಹೇಳಬಹುದು. ಈ ನೆಲೆಯಿಂದಲೇ ಮೂಡಿ ಬಂದಿರುವಂತಹ ಅನೇಕ ಗೀತೆಗಳನ್ನು ಅಡಿಗರು ರಚನೆ ಮಾಡ್ತಾರೆ. ಅಡಿಗರ ಈ ಉತ್ಸಾಹ ಸ್ವಲ್ಪ ಅದು ಆತ್ಮೀಲಿನ ಹಾಡುಗಳಲ್ಲಿ ಅಂದರೆ ಅವರ ಕವನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅವರ ಬಾಲ್ಯ ಮುಗ್ಧ ಲೋಕದಿಂದ ಹೊರಗಡೆ ಬರ್ತಾರೋ, ಹದಿಹರೆಯದ ಹೊಂಗನಸಿನ ಜಗತ್ತು ಸ್ವಲ್ಪ ಚಿತ್ರವಾದಂತೆ ಕಾಣುತ್ತೆ. ಹೊಸ ಹಾದಿಯನ್ನು ಹಿಡಿದು ನಡೆಸಣ್ಣ ಮುಂದೆ ಇದೀಗ ನಿಮಗಾಗಿ ಆದರ್ಶ್ ಆರ್ ಬಂಗ್ಲೆಯವರ ದನಿಯಲ್ಲಿ

0: ದೂರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಅಡಿಗರ ಮತ್ತೊಂದು ರಚನೆ ಎಂ ಡಿ ಪಲ್ಲವಿಯವರ ದನಿಯಲ್ಲಿ ಕೇಳ್ತಾ ಇದ್ರಿ. ಪ್ರತಿದಿನದ ನೋವು, ನಲಿವು, ಉತ್ಸಾಹ, ಚೆಲುವು ಇವೆಲ್ಲವನ್ನೂ ಅಡಿಗರ ಕವನಗಳಲ್ಲಿ ನಾವು ಕೇಳಬಹುದು. ಕವಿ ಬದುಕಿನ ಸ್ನೇಹ, ಪ್ರೀತಿ, ಚೆಲುವು, ಒಲವುಗಳಿಗೆ ಬೇಡ ಅಂದವರೇನಲ್ಲ, ಅವರ ಮನಸ್ಸು ಅದರಿಂದ ಮುದುಗಳುತ್ತೆ. ಆದರೆ ಒಟ್ಟು ಕಾವ್ಯದ ಸಂದರ್ಭದಲ್ಲಿ ಅಂಥ ಕವಿತೆಗಳು ತುಂಬ ಮುಖ್ಯ ಅಂತ ಅನಿಸಲ್ಲ ಅಡಿಗರ ಕವಿತೆಗಳಲ್ಲಿ. ಅಡಿಗರದು ಮುಖ್ಯವಾಗಿ ಧ್ಯಾನರೂಪಿ ಮನಸ್ಸಂತೆ, ಯಾವಾಗಲೂ ಒಂದು ಧ್ಯಾನದ ಮನಸ್ಥಿತಿಯಲ್ಲಿ ಅವರು ಇರ್ತಿದ್ರು. ಅವರದೇ ಮಾತಿನಲ್ಲಿ ಹೇಳೋದಾದರೆ, ಹುತ್ತಗಟ್ಟಿದ ಚಿತ್ತ ನನ್ನ ಮನಸ್ಸು ಅಂತ ಹೇಳ್ತಾರೆ. ಸಮಯ 7:55. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲು 101.3. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಈ ಹಾಡಿನ ಜೊತೆಗೆ ಧನ್ಯವಾದಗಳು. ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ನಿಮ್ಮ ಸಂದೇಶಗಳು ತಲುಪಿವೆ. ಕಿಷ್ಕಿಂಧಾನಗರ ಗಂಗಾವತಿ ಈರಣ್ಣ ಅವರು, ಮೌನ ಬಹಳಷ್ಟು ಮನಸ್ಸಿಗೆ ಹಿತ ನೀಡುವ ಹಾಡು ಅಂತ ಯಾರು ಇವರು ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ಸುಧಾ ಬೂದಿ ಹಾಳ್, ಬೆಳಗಿನ ಶುಭೋದಯ ಹಾಡುಗಳು ಚೆನ್ನಾಗಿದೆ, ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಜೊತೆಗೆ ರಾಜು ಚಿಕ್ಕಂಕನಹಳ್ಳಿಯಿಂದ ಧನ್ಯವಾದಗಳು ಈ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಗೀತೆ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಇದಾದ ನಂತರ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಮುಗಿಸ್ತಾ ನಿಮ್ಮ ಜೊತೆಯೇ ನಾನಿದ್ದೀನಿ ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್

0: ಕ್ಷೇತ್ರಗಳಲ್ಲಿ ಸೀಡಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸೀಡಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸೀಡಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸೀಡಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸೀಡಾಕ್ ಬೆಂಗಳೂರು.
2: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
3: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನಿಸ್ತದೆ ಅಂತ. ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು, ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ಅಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳಿಂದ ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
2: ಮೇಡಮ್, ನೀವು ಹೇಳೋದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜ್ ಇಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರುತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರು ಇರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ, ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
3: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೇ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟಿಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ, ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟಿಸ್ ಮೂಲಕ ಮಾತ್ರ ಬರೋದು.
2: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ, ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ, ನನಗೆ ಇಂಗ್ಲಿಷ್ ಬರಲ್ಲ, ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
3: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸ್ಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕೂತ್ಕೊಳ್ಳೋ

0: ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ, ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರುತ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
1: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
1: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ, ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ, ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
0: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ?
0: ಖಂಡಿತ. ಸಿಡಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಿದೆ. ಈ ಪ್ರೋಗ್ರಾಮ್ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಷರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ಗೆ ಸ್ಟೂಡೆಂಟ್ಸ್ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ, ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 June ವರೆಗೆ ಲಿಂಕ್ ಓಪನ್ ಇರ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 and 5 July 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 August 2026. ಇದು 6 ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಪದೇ ಪದೇ ಇಂಟರ್ವ್ಯೂಗೆ ಹೋಗ್ತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ, ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
0: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು, ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸಿಕೊಳ್ಳಿ,

0: ಮಾಡ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟೀಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ. ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ನಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
1: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
0: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಶನ್ ಸ್ಕಿಲ್ಸ್ ಸುಧಾರಿಸ್ಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
1: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗೊಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜಾತಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
9: FM ರೈನ್ಬೋಗೆ ಮೆಸೇಜ್ ಮಾಡಿ.
7: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು.
9: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
10: ಮ್ಯೂಸಿಕಲಿ ಯೋರ್ಸ್ ಅದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 9:05. ಹೌದು, ನಿಮ್ಮಿಷ್ಟದ ಹಾಡಿಗಾಗಿ ನಿಮ್ಮ ಸಂದೇಶಗಳು ಈಗಾಗಲೇ ಬಂದು ತಲುಪಿದೆ. ಮಡಿಕಲ್ ಕೃಪಾ ಉಮೇಶ್ ಮತ್ತೆ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ, ಚಂದ್ರಶೇಖರ್ ಗಂಗಾವತಿಯಿಂದ, ಕೊಪ್ಪಳ ಜಿಲ್ಲೆಯಿಂದ ಮಹೇಶ್ ಹೂಗಾರ್, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಚೆನ್ನಾಗಿದೆ, ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಸಖತ್ ಸಾಂಗ್ಸಲ್ಲಿ ಒಂದು ಹಾಡು ನಮಗೆ ಕೇಳಿಸ್ರಿ ಅಂತ ಕೇಳ್ತಾ ಇರೋರು ಪ್ರಸಾದ್ ಕೆಸರಮಡು, ನಮಸ್ತೆ, ಹಾಡಿಗಾಗಿ ಕಾಯ್ತಾ ಇದ್ದೀವಿ ಅಂತ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ, ವಡಿಗೇನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಭೋಪ ವೆಂಕಟೇಶ್ ಅವರ ಸಂದೇಶ ಕೂಡ ತಲುಪಿದೆ. ಜೊತೆಗೆ ಬಿಂದು ಪ್ರಕಾಶ್, ಒಂದು ಹಾಡು ಕಾಯ್ತಾ ಇದ್ದೀವಿ ಅಂತ ನಾಗರತ್ನ ರಾಜಾಜಿನಗರದಿಂದ, ಸತೀಶ್ ಉಡುಪಿಯಿಂದ, ಜೊತೆಗೆ ಒಂದು ಹಾಡು ಪ್ಲೀಸ್ ಕೇಳಿಸ್ರಿ ಅಂತ ಬೆಳಗಾವಿಯಿಂದ ಸವಿತಾ ವೇದಾ ವಿನೋದ್. ಗುಡ್ ಮಾರ್ನಿಂಗ್, ನಾವು ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಸಂದೇಶನ ಕಳಿಸ್ತಾ ಇದೀವಿ, ಒಂದು ಹಾಡನ್ನ ಕೇಳಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಗಾನಸುಮ ಪಟ್ಟಸೋಮನಹಳ್ಳಿ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ,

ಕಲಬುರಗಿ ಜಿಲ್ಲೆಯಿಂದ ಧರ್ಮಣಧನಿಯವರು ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಶಿವಶಂಕರ್ ವೇದವತಿ, ತನ್ಮಯ ಆನೇಕಲ್ ಶಂಕರಮಠದಿಂದ ಎಚ್ ಬಿ ಜಯರಾಮ್, ರಾಜಾಜಿನಗರದಿಂದ ನಾಗಲಕ್ಷ್ಮಿ ನಾಗೇಶ್, ಗಣೇಶ್ ಸಾಗರದಿಂದ ಜೊತೆಗೆ ಪದ್ಮಜಾ ಬಿಡೆ ಅವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ನಿಮ್ಮ ಹಾಡನ್ನ ನೀವು ಕೇಳಬೇಕು ಅಂದ್ರೆ ಖಂಡಿತ ನಮಗೆ ಸಂದೇಶಗಳನ್ನು ತಲುಪಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ ಜೊತೆಯಾಗಿರೋದು. ನಾನು ಮಧು ಚೈತ್ರ, ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3.

0: ಮನೆಗೆ.
1: ಸಮಯ 9:14. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಪಿಕ್ನಿಕ್ ಹೋಗೋದು ಅಂದರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುವಂಥದ್ದು. ಸ್ಕೂಲ್ ಇರಬಹುದು, ಮನೆ ಆಟದಲ್ಲೇ ಮಕ್ಕಳ ಮನಸ್ಸು ಇರೋದ್ರಿಂದ ಅವ್ರಿಗೆ ಹೊರಗಿನ ಪ್ರಪಂಚದ ಅರಿವು ಆಗಬೇಕು ಅಂತ ಕೆಲವು ಸಲ ಅವರ ಪೇರೆಂಟ್ಸ್ ಅಂದ್ಕೊಂಡು ಎಲ್ಲೋ ಒಂದಿಷ್ಟು ಕಡೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ. ಸ್ಕೂಲ್ ಪಿಕ್ನಿಕ್ಗಳನ್ನು, ನಾವು ಹೋದ ಸ್ಕೂಲ್ ಪಿಕ್ನಿಕ್ಗಳನ್ನು ಖಂಡಿತವಾಗ್ಲೂ ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರ ಜೊತೆ ಹೋದಂತಹ ಸ್ಕೂಲ್ ಪಿಕ್ನಿಕ್ ಇರಬಹುದು, ಅಥವಾ ಮನೆಯಲ್ಲಿ ಫ್ರೆಂಡ್ಸ್ ಕಸಿನ್ಸ್ ಜೊತೆ ಹೋದಂತಹ ಪಿಕ್ನಿಕ್ ಇರಬಹುದು, ಇನ್ನೂ ಕೆಲವರು ಸ್ನೇಹಿತರು ಬಂಧುಗಳ ಜೊತೆಯಲ್ಲಿ ಒಂದು ಒಳ್ಳೆ ಸಮಯ ಕಳಿಬೇಕು, ಒಳ್ಳೆ ಅನುಭವ ಆಗಬೇಕು ಅಂತ ಪಿಕ್ನಿಕ್ ಹೋಗ್ತಾರೆ. ಅದು ಯಾವುದಾದ್ರೂ ಆಗಿರ್ಬೋದು, ಒಂದು ಪಾರ್ಕ್ ಇರಬಹುದು, ಬೀಚ್ ಇರಬಹುದು, ವಾಟರ್ಫಾಲ್ಸ್ ಇರಬಹುದು, ಒಂದು ಪ್ರವಾಸಿ ತಾಣಗಳಿರಬಹುದು, ಅಥವಾ ಯಾವುದಾದ್ರೂ ಒಂದು ತಂಗುದಾಣಗಳಿರಬಹುದು, ದೊಡ್ಡ ಚಾಪೆ, ಒಂದು ಊಟದ ಒಂದು ತಿಂಡಿ ಬಾಕ್ಸು, ಹಣ್ಣು ಹಂಪಲು, ಏನೇನು ಬೇಕೋ ಆ ಥರ ವಸ್ತುಗಳನ್ನೆಲ್ಲ ತಗೊಂಡು ಪಿಕ್ನಿಕ್ಕಲ್ಲಿ ಹಾಡ್ತಾ ಕುಣಿತಾ ಮೋಜು ಇವೆಲ್ಲವೂ ಇರುತ್ತೆ. ಯಾಕೆ ಇದನ್ನೆಲ್ಲ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಹೌದು, ಇವತ್ತು ಅಂತಾರಾಷ್ಟ್ರೀಯ ಪಿಕ್ನಿಕ್ ದಿನ. ನಿಮ್ಮ ಪಿಕ್ನಿಕ್ನ ನೆನಪು ನಿಮ್ಗೆ ಹೇಗಿದೆ ಅನ್ನೋದನ್ನು ನಮ್ಮ ಜೊತೆಯಲ್ಲಿ ಸಂದೇಶ ಕಳಿಸ್ತಾ ನೀವು ಹಂಚ್ಕೊಳ್ಳಿ. 9408909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರ, ಜೊತೆಗೆ ಒಂದಿಷ್ಟು ಮಾತುಕತೆಯ ಜೊತೆ ಜೊತೆಯಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನು ಕೂಡ ಕೇಳಿಸುವಂಥ ಕೆಲಸ ನಮ್ಮದಾಗಿರುತ್ತೆ. ಖಂಡಿತ ನಿಮ್ಮ ಹಾಡನ್ನು ಕೇಳಿಸೋ ಪ್ರಯತ್ನ ನಾವು ಮಾಡ್ತೀವಿ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡಲಿಯಿಂದ, ಜೊತೆಗೆ ನಂಬರ್ ಎಂಡಿಂಗ್ ವಿತ್ 4878 ದಯವಿಟ್ಟು ನಿಮ್ಮ ಹೆಸರನ್ನು ಕಳಿಸಿ. ಚಿದಾನಂದ್ ಟಿ ಬಿ ಸರ್ಕಲ್ನಿಂದ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಲಿಂಗಪ್ಪ ಚಲವಾದಿಯವರು ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಹಾಯ್ ಹಲೋ, ಬೆಳಗಾವಿಯಿಂದ ಸಂತೋಷ್ ದುಪ್ಪದಾಳ ನಾಗಕಾಳ ಅವರು ಸಂದೇಶನ ಕಳಿಸಿದ್ದಾರೆ. ಚಂದ್ರಶೇಖರ್ ಸಿಂಹಾಸನ, ಜೊತೆಗೆ ಅರ್ಪಿತಾ ಬೆಂಗಳೂರಿಂದ ಹಾಡು ಕೇಳಿಸಿ ಮೇಡಮ್ ಅಂತ. ನಂಬರ್ ಎಂಡಿಂಗ್ ವಿತ್ ಖಾನ್ಪುರ್ ಬೆಳಗಾವಿಯಿಂದ ಶಿವಾನಂದ್ ಅವರು, ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ತಲುಪಿಸಿ. ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿಂದ ಸತೀಶ್ ಎನ್ಎಚ್ ಅವರು ಸಂದೇಶನ ಕಳಿಸಿದ್ದಾರೆ. ಡಿಜಿಎಂ ಕಾಲೇಜ್ ಗದಗ

ವೆಂಕಟೇಶ್ ಅವರು ಜೊತೆಗೆ ರೋಹಿತ್ ದಾಸನ್ಪುರದಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 9:25. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಯಾರಿಗೆ ಪಿಕ್ನಿಕ್ ಅಂದ್ರೆ ಇಷ್ಟ ಇರಲ್ಲ ಹೇಳಿ? ಖಂಡಿತ ಎಲ್ರಿಗೂ ಯೋ ಯಾವಾಗ ಹೋಗ್ತೀವಿ ಅನ್ನೋಷ್ಟು ಖುಷಿ ಖುಷಿಯಾಗಿ ಇರ್ತಾರೆ. ಹಾಗಾಗಿ ಪ್ರತಿ ವರ್ಷ June 18 ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಪಿಕ್ನಿಕ್ ದಿನವನ್ನ ಆಚರಿಸಲಾಗುತ್ತೆ. ಈ ದಿನಾಚರಣೆಗೆ ಹೇಗೆ ಶುರುವಾಯ್ತು ಅನ್ನೋದ್ರ ಬಗ್ಗೆ ಸರಿಯಾಗಿ ಎಲ್ಲೋ ಮಾಹಿತಿ ಇಲ್ಲ. ಆದರೆ ಪಿಕ್ನಿಕ್ ಅನ್ನೋ ಶಬ್ದ ಫ್ರಾನ್ಸ್ ಮೂಲದ್ದು ಅಂತ ಹೇಳಲಾಗುತ್ತೆ. ಫ್ರಾನ್ಸ್ ಕ್ರಾಂತಿ ಆದಮೇಲೆ ಅಲ್ಲಿನ ಜನರು ಹೊರಗಡೆ ಹೋಗಿ ಸಂತೋಷವಾಗಿ ಸುತ್ತಾಡಿ ಊಟ ಮಾಡ್ಕೊಂಡು ಬರೋ ಪದ್ಧತಿಯೊಂದು ಜನಪ್ರಿಯ ಆಯ್ತಂತೆ. ಅಲ್ಲಿ ಪಿಕ್ನಿಕ್ ಅನ್ನೋದು ಒಂದು ಸಾಮಾಜಿಕ ಕಾರ್ಯಕ್ರಮ ಅಥವಾ ಸಮಾರಂಭ ಅಂತ ಆ ಕಾಲದ ಕೆಲವು ಪುಸ್ತಕಗಳಿಂದ ಬರಹಗಳಿಂದ ಕಂಡುಬರುತ್ತೆ. ಈಗ ಈ ಪಿಕ್ನಿಕ್ ಎಲ್ಲ ಕಡೆ ಸಿಕ್ಕಾಪಡೆ ಜನಪ್ರಿಯ. ಸಾಕಷ್ಟು ಸಂಸ್ಥೆಗಳು ಅವರ ಉದ್ಯೋಗಿಗಳಿಗೆ ಮತ್ತೆ ಸ್ಕೂಲು ಕಾಲೇಜ್ಗಳು ಅವರ ವಿದ್ಯಾರ್ಥಿಗಳಿಗೆ ಪಿಕ್ನಿಕ್ ಅನ್ನ ಆಯೋಜಿಸುತ್ತೆ ಅನ್ನೋದು ಗೊತ್ತು. ಸೊ ನೀವು ಕೂಡ ನಿಮ್ಮ ಪಿಕ್ನಿಕ್ ಅನುಭವಗಳು, ಸ್ಕೂಲಲ್ಲಿ ಹೋಗಿ ಕಾಲೇಜಲ್ಲಿ ಹೋದ ಪಿಕ್ನಿಕ್ ಅನುಭವಗಳು ಹೇಗಿತ್ತು ಅನ್ನೋದನ್ನ ಸಂದೇಶದ ಮೂಲಕ ತಿಳಿಸಿ. ಇದು ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ತಿರುಪತಿ ಶ್ಯಾಮಲಾ ಪ್ರಕಾಶ್ ನಿರ್ಮಲಾ ಗೊರಗೊಂಟೆಪಾಳ್ಯದಿಂದ ಸಂದೇಶನ ಕಳಿಸಿದ್ದಾರೆ. ಕುಸುಮ ಕಿರಣ್ ಇಂಪನ ಒಂದು ಹಾಡು ನಮಗೋಸ್ಕರ ಅಂತ ಪರಶುರಾಮ್ ಅವರು ಸಂದೇಶನ ಕಳಿಸಿದ್ದಾರೆ. ರಾಣಿಬೆನ್ನೂರಿಂದ, ನವಲಗುಂದದಿಂದ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮನಗರದಿಂದ, ಜೊತೆಗೆ ಸುಮಲತಾ ಚನ್ನಕುಂಟೆಯಿಂದ ಸಂದೇಶನ ಕಳಿಸಿದ್ದಾರೆ. ನಾಗೇಶ್, ದೀಪಿಕಾ, ಋತ್ವಿಕಾ, ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶನ ಕಳಿಸಿದ್ದಾರೆ. ವರುಣ್ ಅವರು ನಿಮ್ಮ ಸಂದೇಶ ಕೂಡ ತಲುಪಿದೆ. ಹೆಗ್ಗೇಶ್ ಹೆಗ್ಗೂರು, ಸತೀಶ್ ಮತ್ತೆ ಅನ್ನಪೂರ್ಣ ಎನ್ಇಎಸ್ ಬಡಾವಣೆಯಿಂದ ಗಿರಿಜಮ್ಮ ಅವರು ಒಂದು ಹಾಡು ನಮಗೋಸ್ಕರ ಅಂತ ಅರುಣ ಮೈತ್ರಿ ಜೆ ಸಿ ನಗರಿಂದ, ಜೊತೆಗೆ ಮಂಜೇಶ್ವರ ಕಾಸರಗೋಡಿಂದ, ರಾಜಾರಾಮ್ ವಸುಧಾ ದೇವಾನಂದ್ ಇಟಗಿ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶನ ಕಳಿಸಿ, ನಾನು ವಿದ್ಯಾರ್ಥಿ ಆಗಿದ್ದಾಗ ಸ್ನೇಹಿತರ ಜೊತೆಯಲ್ಲಿ ಒಂದು ಪಿಕ್ನಿಕ್ ಪ್ರವಾಸದ ಕ್ಷಣಗಳು ಇವತ್ತಿಗೂ ಕೂಡ ಮರೆಯಕ್ಕಾಗಲ್ಲ. ಇವತ್ತು ನಮ್ಮ ಬದುಕಿನ ಹೆಜ್ಜೆ ಗುರುತಾಗಿದೆ ಅದು. ಅವತ್ತಿನ ಪ್ರವಾಸದ ಘಳಿಗೆ ನೆನಪಿಸ್ಕೊಂಡಾಗ ಮನಸ್ಸು ಪುಳಕವಾಗತ್ತೆ ಮೇಡಮ್. ಆ ಪ್ರವಾಸದ ಕಥನ ಜೀವನದ ಯಶೋಗಾಥೆಯಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ಸಾಕಷ್ಟು ಜನರ ನೆನಪುಗಳಿರುತ್ತೆ. ಅಲ್ಲಿ ನೀವು ಅನುಭವಿಸಿದಂಥ ಒಂದು ಸಣ್ಣ ಪುಟ್ಟ ಖುಷಿಯ ಎಕ್ಸ್ಪೀರಿಯನ್ಸ್ ಅಥವಾ ಆ ಘಟನೆಗಳಿದ್ರೆ ನಮ್ಮ ಜೊತೆಲಿ ಹಂಚ್ಕೊಳ್ಳಿ. 9480909010013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಜನ್ ಕಲ್ಯಾಣಕ್ಕೆ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
7: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
7: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
6: ಎಲ್ಲ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
9: 8 BE courses, 4 post-graduation courses ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.

ಕನ್ನಡ ಕಾಮನ್ ಬಿಲ್ಲು 101.3 ಸಮಯ 9:42. ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನಮಗೋಸ್ಕರ ಒಂದು ಹಾಡು ಅಂತ ತೇಜಸ್ವಿನಿ ಯಶವಂತ ಚಿನ್ನನಕುಂಟೆಯಿಂದ ಸಂದೇಶನ ಕಳಿಸಿದ್ದಾರೆ. ನಾವು ಟ್ಯೂಷನ್ ಮಾಡ್ತೀವಿ, ಟ್ಯೂಷನ್ ಮಕ್ಕಳಿಗೆ ವರ್ಷಕ್ಕೊಮ್ಮೆ ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ, ತುಂಬಾ ಮಜಾ ಇರುತ್ತೆ ಅಂತ ತಿರುಮಲೇ ಶಾವೇರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಜೊತೆಗೆ ಒಳ್ಳೆ ಸಂದೇಶ ಹೇಳ್ತಿದ್ರ, ಪಿಕ್ನಿಕ್ ನಮ್ಮ ಬಾಲ್ಯದ ಜೀವನ ನೆನಪು ಮಾಡ್ತಾ ಇದೆ. ನಾವು ಹೋದ ಮೊದಲ ಪಿಕ್ನಿಕ್ 2ನೇ ಕ್ಲಾಸಲ್ಲಿ ಇದ್ದಾಗ ನನಗೆ ನೆನಪಾಯ್ತು, ಧನ್ಯವಾದ ಅಂತ ಸುಬ್ರಹ್ಮಣ್ಯ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ನಂದಿನಿ ಮಾಲ್ತೇಶ್ ಸಾಗರದಿಂದ, ಜೊತೆಗೆ ಕಮನವಿಲ್ಲು ಒಂದು ಹಾಡು ಕೇಳಿಸ್ರಿ ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿಂದ ಸಂದೇಶನ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮತ್ತೆ ನವೀನ್ ಕಾವ್ಯ ವ್ಯೂವರ್ಸ್ ಕಾಲೋನಿಯಿಂದ ಸಂದೇಶನ ಕಳಿಸಿದ್ದಾರೆ. ಪಲ್ಲವಿಗೌಡ ಮೈಸೂರು ರಸ್ತೆಯಿಂದ, ಜೊತೆಗೆ 2003 ಹೊರ ಸಂಚಾರಕ್ಕೆ ಅಂತ ನಂದಿಬೆಟ್ಟಕ್ಕೆ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಕ್ರಿಕೆಟ್ ಆಡುವಾಗ ಫ್ರೆಂಡ್ ಒಬ್ಬ ಮೊದಲ ಬಾಲ್ಗೆ ಸಿಕ್ಸರ್ ಹೊಡೆದ, ಬಾಲ್ ಸಿಗ್ಲೇ ಇಲ್ಲ, ನಾವೆಲ್ಲ ಪೆಚ್ಚಾದ್ವಿ, ಇವತ್ತಿಗೂ ನೆನ್ಸ್ಕೊಂಡು ನಗ್ತೀವಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ BTM ಲೇಔಟ್ ಇಂದ ಸಂದೇಶನ ಕಳಿಸಿ ನೆನಪಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಮಂಡಕ್ಕಿ ಮಿರ್ಚಿ ಎಲ್ಲ ತಗೊಂಡು ಹೋಗಿ ಮಾಡಿದಂತಹ ಒಂದು ಪಿಕ್ನಿಕ್ ನೆನಪಾಗತ್ತೆ ಅಂತ ಯಶಸ್ವಿನಿ ಗಿರಿಜಮ್ಮ NES ಬಡಾವಣೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮೀಪುರ ದಶರಥ ಲಕ್ಷ್ಮೀ ರೇಣುಕಾ ಅವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಿರ್ಮಲಾ ಅವರ ಸಂದೇಶ ಕೂಡ ತಲುಪಿದೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ, ಅಂತಾರಾಷ್ಟ್ರೀಯ ಪಿಕ್ನಿಕ್ ದಿನದ ಈ ಸಮಯದಲ್ಲಿ ನನ್ನ ಪ್ರಾಥಮಿಕ ಶಾಲೆ 7ನೇ ತರಗತಿಯಲ್ಲಿ ಪ್ರವಾಸಕ್ಕೆ ಹೋದಾಗ, ಅಲ್ಲಿ ಪಿಕ್ನಿಕ್ ಹೋದಾಗ ಹೊರಸಂಚಾರ ಅನ್ನೋ ಹೆಸರಲ್ಲಿ ನಮ್ಮ ಸ್ನೇಹಿತೆಯ ಆ ಕಾಲಕ್ಕೆ ಪ್ರಸಿದ್ಧವಾಗಿದ್ದ ತೋಟಕ್ಕೆ ಹೋಗಿದ್ವಿ. ಸ್ಕೂಲಿನ ಎಲ್ಲ ಮಕ್ಕಳು ಕಾಲ್ನಡಿಗೆಯಲ್ಲೇ ಹೋಗಿ ಸಂಜೆ ತನಕ ಸಮಯ ಕಳೆದು ಉಪ್ಪಿಟ್ಟು ಕೇಸರಿಬಾತ್ ತಿಂದು ತುಂಬ ಸಂತೋಷ ಪಟ್ಟಿದ್ವಿ ಅಂತ ನಂದಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮುಗಿಯುತ್ತಲೇ ಓಡುತ್ತದೆ ಈ ಹಾಡು ಚೆನ್ನಾಗಿತ್ತು ಅಂತ ಹರಿಹರನ್ ವಿಜ್ಞಾನ ನಗರದಿಂದ. ಪರವಾಗಿಲ್ವೇ, ಇಂಥ ತಂದೆ ಮಕ್ಕಳು ಹಾಡನ್ನು ಪ್ರಸಾರ ಮಾಡಿದ್ದು ಖುಷಿಯಾಯಿತು ಅಂತ ಹೇಳಿದ್ದಾರೆ. ಜೊತೆಗೆ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನವಿಲ್ಲು 101.3. ನೀವು ನಿಮ್ಮ ಹಾಡನ್ನ ಕೇಳಬೇಕು ಅಂದ್ರೆ ನಮಗೆ ಸಂದೇಶನ ತಲುಪಿಸಿ 9480901013. ಹಾಗೆ ನಿಮ್ಮ ಪಿಕ್ನಿಕ್ನ ಅನುಭವ, ಸ್ಕೂಲ್ ಡೇಸ್ನ ಪಿಕ್ನಿಕ್ನ ಅನುಭವ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ. 9480901013 ನಮ್ಮ ವಾಟ್ಸಪ್.

ಸಮಯ 9:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಾವು ಚಿಕ್ಕಮಗಳೂರಿಗೆ ಹೋಗಿದ್ರಿ, ಅಲ್ಲಿನ ಅನುಭವ ತುಂಬಾ ಚೆನ್ನಾಗಿತ್ತು ಅಂತ ಸಂದೇಶನ ಕಳಿಸಿದ್ದಾರೆ. ಯಾರಿವರು? ನಾಗರತ್ನ ರಾಜಾಜಿನಗರದಿಂದ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆಗುಂಬೆಗೆ ಪಿಕ್ನಿಕ್ ಹೋಗಿದ್ವಿ, ಆ ನೆನಪುಗಳನ್ನ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ಶ್ರೀಧರ ಹಸನಬಾಳೆ ಶೃಂಗೇರಿಯಿಂದ ಸಂದೇಶನ ಕಳಿಸಿ ಹೇಳಿದ್ರೆ, ಖಂಡಿತವಾಗ್ಲೂ ಸ್ಕೂಲ್ ಅಥವಾ ಕಾಲೇಜ್ ಡೇಸ್ನ ಪಿಕ್ನಿಕ್ ಅನ್ನೋದೇನಿದೆ ಅದು ಯಾವತ್ತಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಅಲ್ಲಿ ನಾವು ಚಿಕ್ಕವರಿರುವಾಗ ಅಲ್ಲಿ ಕೊಟ್ಟಂತ ಒಂದು 10 ರೂಪಾಯಿ ಅಥವಾ 20 ರೂಪಾಯಿ ಅಲ್ಲಿ ಪಿಕ್ನಿಕ್ ಹೋದಾಗ ತಗೊಂಡಂತಹ ಚೇಪೆಕಾಯಿ ಅಥವಾ ಸೌತೆಕಾಯಿ ಮಾವಿನಕಾಯಿನ ತಗೊಂಡು ಆ ಪ್ರಕೃತಿಯಲ್ಲಿ ಕೂತು ಸವಿದು ತಿಂದು ಫ್ರೆಂಡ್ಸ್ ಜೊತೆಲಿ ಎಂಜಾಯ್ ಮಾಡಿದ ದಿನಗಳನ್ನಂತೂ ಖಂಡಿತವಾಗ್ಲೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥದ್ದು ಅಂತಹ ಪಿಕ್ನಿಕ್ ದಿನ ಇವತ್ತು ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸಮಯ 9:53. ಇನ್ನೇನು ಸಖತ್ ಸಾಂಗ್ಸ್ ಅಲ್ಲಿ ನಿಮಿಷದ ಹಾಡುಗಳನ್ನ ಕೇಳಿದ್ರ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು ಹತ್ತಿರ ಆಗ್ತಾ ಇದೆ. ಜೊತೆಗೆ ನಿಮ್ ಜೊತೆಲಿ ನಾನು ಮಧು ಚೈದ್ರ ಇದ್ದೀನಿ. ಮತ್ತೆ 10 ಗಂಟೆಗೆ ವಾಪಸ್ ಆಗ್ತೀನಿ. ಸುನಿ ಚಿಟ್ಟೆಯಲ್ಲಿ ಯಾರ ಬಗ್ಗೆ ಮಾತಾಡ್ತೀನಿ, ಯಾವ ವಿಷಯವಾಗಿ ಮಾತಾಡ್ತೀನಿ ಅಂತಾನು ಹೇಳ್ತೀನಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3.

0: fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯ ಸರಿಯಾಗಿ 10:04 ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲ್ಲು 101.3. ನಾವು ಇವತ್ತು ಸರಿ ಚಿಟ್ಟೆಯಲ್ಲಿ ಏನ್ ಮಾತಾಡ್ತಾ ಇದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಲ್ಲ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ನಮ್ಮ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಅಂದ್ಕೊಳ್ಬಹುದು. ಯಾಕೆಂದ್ರೆ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಸಾಂಸಾರಿಕ ಅಥವಾ ಕೌಟುಂಬಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಂಸಾರಿಕ ಅಥವಾ ಕೌಟುಂಬಿಕ ಸಿನಿಮಾಗಳು ಅಂದರೆ ಬರೀ ಅದು ಬರೀ ಮನರಂಜನೆಗಷ್ಟೇ ಸೀಮಿತವಾಗಿಲ್ಲ. ಒಂದು ಕುಟುಂಬದ ಬಾಂಧವ್ಯ, ಅದರಲ್ಲಿನ ಮೌಲ್ಯಗಳು, ಅಲ್ಲಿನ ಸಂಬಂಧದ ಮಹತ್ವ, ಒಂದಷ್ಟು ಮಾನವೀಯತೆಯ ಮೌಲ್ಯಗಳು, ಇವೆಲ್ಲವನ್ನು ಬಿಂಬಿಸುವಂತಹ ಚಲನಚಿತ್ರಗಳು ಸಾಂಸಾರಿಕ ಅಥವಾ ಕೌಟುಂಬಿಕ ಚಿತ್ರಗಳು ಅಂತ ಹೇಳಬಹುದು. ಇವು ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವಂತಹ ಘಟನೆಗಳನ್ನು ಆಧರಿಸಿ ಸಿನಿಮಾಗಳು ಬಂದಿದ್ದಂಥವು. ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸಾಕಷ್ಟು ಸಾಂಸಾರಿಕ ಕಥಾಹಂದರವುಳ್ಳ ಅನೇಕ ಮೈಲಿಗಲ್ಲು ಸಿನಿಮಾಗಳು ಬಂದಿವೆ. ಅವುಗಳಲ್ಲಿ ಕೆಲವೊಂದು ಸಿನಿಮಾಗಳನ್ನು ನೆನಪಿಸ್ಕೊಂಡು ಮಾತಾಡ್ತಾ ಹೋಗ್ತೀವಿ, ಅಂತಹ ಹಾಡುಗಳನ್ನು ಕೇಳ್ತಾ ಹೋಗ್ತೀವಿ. ಸಂಸಾರ ನೌಕಾ, ಇದು 1936 ಬಿಡುಗಡೆಯಾದ ಚಿತ್ರ, ಕನ್ನಡದ ಮೊದಲ ವಾಕ್ ಚಿತ್ರ ಬಿಡುಗಡೆಯಾಯಿತಲ್ಲ, ಅದಾದ್ಮೇಲೆ 2ನೇ ವರ್ಷದಲ್ಲಿ ಕೇವಲ 4ನೇ ಚಿತ್ರವಾಗಿ ತೆರೆಗೆ ಬಂದಿದ್ದು ಸಂಸಾರ ನೌಕಾ ಚಿತ್ರ. ಕನ್ನಡದ ಮೊದಲ ಸಾಮಾಜಿಕ ಚಿತ್ರ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲೇ ಪ್ರಥಮ ಸಾಂಸಾರಿಕ ಚಿತ್ರ ಅಂತ ಅನ್ನಿಸ್ಕೊಳ್ತು ಸಂಸಾರ ನೌಕಾ. ಇದರ ನಿರ್ದೇಶಕರು HLN ಸಿಂಹ ಅವರು, ಇವರೇ ರಚಿಸಿದ ಸಂಸಾರ ನೌಕಾ ನಾಟಕವನ್ನು ಆಧರಿಸಿದ್ದು ಈ ಸಿನಿಮಾ. ಆ ಕಾಲಕ್ಕೆ ಸಾಮಾನ್ಯ ಅಂತ ಅನಿಸಿದ್ದ ನಿರುದ್ಯೋಗ, ಕೆಲವೊಂದ್ಸಲ ಸ್ನೇಹಿತರೇ ಶತ್ರುಗಳಾಗೋ ಬದುಕಿನ ವಾಸ್ತವ, ಮತ್ತೆ ಸುಲಭವಾಗಿ ಹಣ ಸಂಪಾದಿಸೋಕೆ ಹಾತೊರೆಯೋ ಮನುಷ್ಯ, ದುರಾಸೆ, ಪ್ರೀತಿ ಪ್ರೇಮಗಳ ಮಧ್ಯೆ ಪ್ರಶ್ನೆಯಾಗಿ ಕಾಡೋ ಅಂತಸ್ತಗಳ ಸುತ್ತ ಸಂಸಾರ ಒಂದರಲ್ಲಿ ನಡೆಯೋ ಘಟನೆಗಳೇ ಈ ಚಿತ್ರದ ಕಥಾವಸ್ತು ಆಗಿತ್ತು. ಇದರ ತಾರಾಗಣದಲ್ಲಿ BR ಪಂತಲು ಅವರಿದ್ರು, MV ರಾಜಮ್ಮ ಅವರು, ಡಿಕ್ಕಿ ಮಾಧವರಾವ್ ಅವರು, ಸಾರುಟ್ ಅಶ್ವಥ್ ಅವರು ಇದ್ರು. ಚಿತ್ರದ ಯಶಸ್ಸು ಬೇರೆ ಭಾಷೆಗಳಲ್ಲೂ ರಿಮೇಕ್ ಮಾಡೋಕ್ಕೆ ಸ್ಫೂರ್ತಿ ಕೊಡ್ತಂತೆ. ಬರೀ 14,000 ಚಿತ್ರೀಕರಿಸಿದ ಈ ಚಿತ್ರಕ್ಕೆ ವೆಚ್ಚವಾದ ಮೊತ್ತ 22,000 ರೂಪಾಯಿಗಳು. 22,000 ರೂಪಾಯಿ ಮಾತ್ರ ಈ ಚಿತ್ರ ಗಳಿಸಿದ ಒಟ್ಟು ಮೊತ್ತ 3.5 ಲಕ್ಷ ರೂಪಾಯಿಗಳಂತೆ. ಈ ಚಿತ್ರದಲ್ಲಿ ಒಟ್ಟು 23 ಹಾಡುಗಳು ಇದ್ವು. ಈ ಚಿತ್ರದ ನಾಯಕಿಯಾಗಿ ಮೊದಲೇ ಆಯ್ಕೆಯಾಗಿದ್ದವರು SK ಪದ್ಮ. ಚಿತ್ರದಲ್ಲಿ ಈ ವಿಷಯ ಎಷ್ಟು ಕುತೂಹಲ ಹೌದಾ ನಮಗೆ ಹಿಂಗೆ ಮಾಡತ್ತೆ ಅಂದರೆ, SK ಪದ್ಮ ಅವರು ನಾಯಕಿಯಾಗಿ ಆಯ್ಕೆ ಆದರು, ಆದರೆ ಸಿನಿಮಾದಲ್ಲಿ ನಾಯಕನ ಕೈ ಹಿಡ್ಕೊಂಡು ನೃತ್ಯ ಮಾಡಬೇಕು ಒಂದು ಹಾಡಿಗೆ ಅನ್ನುವಂತಹ ಒಂದು ಸನ್ನಿವೇಶ ಇದ್ದಿದ್ದರಿಂದ ಪದ್ಮ

ನಾನು ಈ ಪಾತ್ರವನ್ನ ನಿರ್ವಹಿಸಲ್ಲ, ನಾಯಕಿಯಾಗಲ್ಲ ಅಂತ ಬಿಟ್ರಂತೆ. ಮತ್ತೆ ಆ ಪಾತ್ರವನ್ನ ಮಾಡಿದ್ದು ಎಂ ವಿ ರಾಜಮ್ಮ ಅವರು. ಎಂ ವಿ ರಾಜಮ್ಮ ಅವರ ಪಾಲಾಯಿತು. ಹೀರೋಯಿನ್ನ ಪಾತ್ರ, ಸಂಸಾರ ನೌಕದ ಹೀರೋಯಿನ್ ಆಗಿ ಎಂ ವಿ ರಾಜಮ್ಮ ಅವರು ಆಯ್ಕೆಯಾದ್ರು. ಇದು ಈ ಚಿತ್ರದ ಕಥೆ. ಈ ಚಿತ್ರ ಹೇಗೆಲ್ಲ ವಿಶಿಷ್ಟತೆಗಳನ್ನು ಕಾಣ್ತು ಅಂತ ನಾವು ಕೇಳಿಸ್ಕೊಂಡ್ವಿ. ಸಮಯ 10:07. ಮತ್ತಷ್ಟು ಈ ಥರ ಸಾಂಸಾರಿಕ ಸಿನಿಮಾಗಳ ಬಗ್ಗೆ ಮಾತಾಡೋಣ. ನೀವು ಕೂಡ ನಿಮಗೆ ಇಷ್ಟವಾದ ಸಾಂಸಾರಿಕ ಸಿನಿಮಾ ಯಾಕಿಷ್ಟ ಅನ್ನೋದನ್ನು ಕೂಡ ನಮಗೆ ಒಂದಷ್ಟು ಬರೆದು ಟೈಪಿಸಿ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರ, ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3.

ಸಾಂಸಾರಿಕ ಚಿತ್ರಗಳು, ಕೌಟುಂಬಿಕ ಚಿತ್ರಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಅರ್ಥಗರ್ಭಿತವಾದ ಒಂದು ಸಾಂಸಾರಿಕ ಚಿತ್ರ, ಆ ಕಾರಣಕ್ಕೋಸ್ಕರ ನನಗೆ ತುಂಬಾ ಇಷ್ಟ ರಾಜ್ಕುಮಾರ್ ಅವರ ಅಭಿನಯ ಅಂತ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಹೇಳ್ತಾ ಇದ್ದಾರೆ. ಚಿಕ್ಕಜ್ಮಾನ್ರು ನೆನಪಿಸ್ಕೊಳ್ಳೇಬೇಕಾಗಿರುವಂತಹ ಚಿತ್ರ ಅಂತ ರೂಪಾಲಕ್ಷ್ಮೀಕಾಂತ್ ಅವರು ಹೇಳ್ತಾ ಇದ್ರೆ, ಅಣ್ಣ ತಮ್ಮನ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನ ಒಟ್ಟಾಗಿದ್ರೆ ಏನೇ ಆಗ್ಲಿ ಎದುರಿಸ್ ನಿಲ್ಲೋಕೆ ಸಾಧ್ಯ ಆಗತ್ತೆ ಅನ್ನೋದನ್ನ, ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿರತ್ತೆ ಅನ್ನೋದನ್ನ ಸಾಕಷ್ಟು ಸಾಂಸಾರಿಕ ಚಿತ್ರಗಳಲ್ಲಿ ತೋರಿಸಿದ್ದಾರೆ ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿ ನೆನಪಿಸ್ಕೊಂಡಿದ್ದಾರೆ. ಕನ್ನಡದ ಕೆಲವು ಪ್ರಸಿದ್ಧ ಸಾಂಸಾರಿಕ ಚಿತ್ರಗಳು ಕನ್ನಡದ ಚಿತ್ರರಂಗದಲ್ಲಿ, ಬಂಗಾರದ ಮನುಷ್ಯ, ಮುಗಿಲ ಮಾತು, ಅನುರಾಗ ಅರಳಿತು, ಭಾಗ್ಯದ ಬಾಗಿಲು, ಹೀಗೆ ಅನೇಕ ಚಿತ್ರಗಳು ಈ ಪ್ರಕಾರದಲ್ಲಿ ಅಪಾರ ಯಶಸ್ಸನ್ನ ಕಂಡಂತವು. ಸಂಬಂಧಗಳ ಮಹತ್ವವನ್ನ ಹೇಳುವಂಥದ್ದು, ಅಣ್ಣ ತಂಗಿ, ತಂದೆ ಮಕ್ಕಳು, ಗಂಡ ಹೆಂಡತಿ ಅಥವಾ ಒಟ್ಟಾರೆ ಕುಟುಂಬದ ಬಾಂಧವ್ಯವನ್ನ ಬಿಂಬಿಸುವಂಥದ್ದು, ತ್ಯಾಗ ಮತ್ತೆ ಸಾಕಷ್ಟು ಭಾವನೆಗಳನ್ನ ಒಟ್ಟುಗೂಡಿಸುವಂತದ್ದು ಕೌಟುಂಬಿಕ ಚಿತ್ರಗಳು. ಇದ್ರ ಒಳಿತಿಗಾಗಿ, ಕುಟುಂಬದ ಒಂದು ಒಳಿತಿಗೋಸ್ಕರ ಅನೇಕ ಪಾತ್ರಗಳು ತ್ಯಾಗ ಮಾಡತ್ವೆ. ಕೌಟುಂಬಿಕ ಸಮಸ್ಯೆಗಳನ್ನ ಎದುರಿಸೋ ರೀತಿ, ಸಾಂಪ್ರದಾಯಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯೋ ರೀತಿ, ನಮ್ಮ ಅದರಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬಕ್ಕೆ ದೊಡ್ಡ ಮಹತ್ವ ಇದೆ ಅಲ್ವಾ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಮತ್ತೆ ಸಂಸಾರ ನೌಕೆ, ಬಾಳಿನ ನೌಕೆ, ಈ ತುಂಬಿದ ಮನೆ, ಯಜಮಾನ, ಕರ್ಣ, ಕರುಣಾಮಯಿ, ಎಲ್ಲವೂ ಒಡಹುಟ್ಟಿದವರು. ಈ ಎಲ್ಲ ಸಾಂಸಾರಿಕ

ಪಾತ್ರಗಳನ್ನ ನೆನ್ಪಿಸ್ಕೊಳ್ಳಕ್ಕೆ ನೆನ್ಪಿಸ್ಕೊಳ್ಳದೆ ಈ ಕಾರ್ಯಕ್ರಮ ಪೂರ್ಣ ಆಗಲ್ಲ ಅಲ್ವಾ ಅಂತ ಸಂದೇಶನ ಕಳಿಸಿದ್ದಾರೆ. ಯಾರಿವರು, ದಯವಿಟ್ಟು ನಿಮ್ಮ ಹೆಸರನ್ನ ನಿಮ್ಮ ಸಂದೇಶದ ಜೊತೆಗೆ ಪ್ರತಿ ಸಲ ಕಳಿಸಿ. ಶೈಲಾ ರಾಜೇಶ್ ಚನ್ನನಕುಂಟೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಸಂಸಾರದೊಳಗೆ ಗಂಡಾಗೊಂಡಿ ಇದ್ರೇನೆ ಕಣ್ರಿ ಜೀವನ ನಡೆಯೋದು, ಇಲ್ಲ ಅಂದ್ರೆ ಒಂಥರ ನೀರಸವಾದ ಜೀವನ ಆಗ್ಬಿಡುತ್ತೆ. ಹಾಗೇನೆ ಸಾಂಸಾರಿಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಮಯ 10:25. ಇದು ಕನ್ನಡ ಕಾಮನ ಬಿಲ್ಲು 101.3. ಅನುಷಾ ಯಜಮಾನ ಸಿನಿಮಾ ಮತ್ತೆ ಸೂರ್ಯವಂಶ ಹಾಲುಂಡತವರು ವಿಷ್ಣುವರ್ಧನ್ ಅವರ ಆ ಸೀರೀಸ್ ಯಜಮಾನ ಸೂರ್ಯವಂಶ ಸಿಂಹಾದ್ರಿಯ ಸಿಂಹ ಎಲ್ಲವೂ ಕೂಡ ಸಾಂಸಾರಿಕ ಚಿತ್ರಗಳನ್ನ ನೀಡುವಂತಹ, ಕೋಟಿಗೊಬ್ಬ ಸಿನಿಮಾ ಇರ್ಬೋದು, ಸಾಂಸಾರಿಕ ಮೌಲ್ಯಗಳನ್ನ ಎತ್ತಿಡ್ದಂತಹ ಚಿತ್ರಗಳು ಅಂತಾನೆ ಹೇಳ್ಬೋದು. ಮತ್ತೆ ಜೊತೆಗೆ ಕೋಟಿಗೊಬ್ಬ ಕದಂಬ ಈ ಸಿನಿಮಾಗಳನ್ನು ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ರೂಪಾಲಕ್ಷ್ಮೀಕಾಂತ್ ಅವರು. ಶುಭೋದಯ. ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ಸಂಸಾರ ಸಂಬಂಧಗಳ ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಸಿನಿಮಾಗಳು ಅಷ್ಟೇ ಮಾರ್ಗದರ್ಶಿಯಾಗೋಕ್ ಸಾಧ್ಯ ಆಗೋದು. ಯಾಕಂದ್ರೆ ಇವತ್ತಂತೂ ತುಂಬಿದ ಸಂಸಾರ ಇಲ್ವೇ ಇಲ್ಲ. ಯಜಮಾನ, ಕೋಟಿಗೊಬ್ಬ, ಭಾಗ್ಯವಂತರು ಈ ಎಲ್ಲಾ ಚಿತ್ರಗಳಿಂದ ಅಮೂಲ್ಯವಾದ ಸಂದೇಶ ಇದೆ, ಒಳ್ಳೆ ವಿಷಯ ಅಂತ ಹೇಳ್ತಾ ಇದ್ದಾರೆ ಮೇಘನಾದೃತಿ ಸಂತೋಷ್ ಚಿತ್ರಗಾರ ಅವರು. ಇಲ್ಲಿ ಒಬ್ರು ಹೇಳ್ತಾ ಇದ್ದಾರೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ನಿಜವಾಗ್ಲೂ ನಾವು ಜೀವನದಲ್ಲಿ ಈ ತುಂಬು ಸಂಸಾರಗಳಿಂದ ಪಾಠಗಳನ್ನು ಕಲಿತೀವ, ಶಾಂತಿಯನ್ನು ಪಡಿತೀವ, ನೆಮ್ಮದಿಯನ್ನು ಪಡಿತೀವ, ಖುಷಿಯನ್ನು ಪಡಿತೀವ? ಖಂಡಿತವಾಗ್ಲೂ ಇಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು, ಅವರವರು ಹೇಗೆ ಅಲ್ಲಿ ಆ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗುತ್ತೆ ಅನ್ಸುತ್ತೆ. ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕುಂಭರವರು ಹೇಳ್ತಾ ಇದ್ದಾರೆ, ಒಡಹುಟ್ಟಿದವರು ನೆನಪಿಸ್ಕೊಳ್ಬೇಕು, ರಕ್ತ ಕಣ್ಣೀರು ಕೂಡ ಒಂಥರ ಸಾಂಸಾರಿಕ ಚಿತ್ರ, ಸಂಸಾರವನ್ನು ಬಿಟ್ಟು ಹೋದವನಿಗೆ ಏನೇನೆಲ್ಲ ವ್ಯಥೆಗಳು ಬರುತ್ತೆ ಅಂತ. ಭೂತಯ್ಯನ ಮಗ ಅಯ್ಯು ಚಿತ್ರಗಳು ತುಂಬ ಇಷ್ಟ ಸಾಂಸಾರಿಕ ಚಿತ್ರಗಳಲ್ಲಿ ಅಂತ ನೆನಪಿಸ್ಕೊಳ್ತಾ ಇದ್ದಾರೆ. ಕೌಟುಂಬಿಕ ಚಿತ್ರ ಅಂದ ತಕ್ಷಣ ನನಗೆ ಮೊದಲು ನೆನಪಾಗದೆ ನಮ್ಮ ಅಣ್ಣವರು ಮತ್ತು ಅಂಬರೀಷ್ ಅಣ್ಣನ ಒಡಹುಟ್ಟಿದವರು ಸಿನಿಮಾ. ಈ ಸಿನಿಮಾನ ಅದೆಷ್ಟು ಸಲ ನೋಡಿದ್ದೀನಿ ನನಗೆ ಗೊತ್ತಿಲ್ಲ.

ಮತ್ತೆ ಎಷ್ಟು ಸಲ ನೋಡಿದ್ರೂ ಬೇಜಾರ ಅಂತಾನೆ ಅನ್ಸಲ್ಲ. ಇಂಥ ಅನೇಕ ಚಿತ್ರಗಳಲ್ಲೂ ಕನ್ನಡದಲ್ಲಿ ಸಾಕಷ್ಟಿದೆ. ಅದರಲ್ಲಿ ನಾನು ಹೇಳೋದು ಬರೀ ಒಂದೇ ಒಂದು ಸಿನಿಮಾ. ಇಂತಹ ಸಿನಿಮಾಗಳನ್ನು ಕೊಟ್ಟಂತಹ ನನ್ನ ಕನ್ನಡ ಚಿತ್ರರಂಗಕ್ಕೆ ಜೀವನದ ಮೌಲ್ಯಗಳನ್ನು ಅರ್ಥೈಸಿದ್ದ ನನ್ನ ಭಾಷೆಯ ಸಿನಿಮಾಕ್ಕೆ ನಾನೆಂದು ಚಿರಋಣಿ ಅಂತ ಹೇಳಿ ಸಂದೇಶನೇನೋ ಕಳಿಸಿದ್ದಾರೆ ಪಲ್ಲವಿಗೌಡ ಅವರು. ನಿಮ್ಮ ಹೆಸರನ್ನು ಕಳಿಸ್ರಿ. ಚಂದನವನದಲ್ಲಿ ಮೂಡು ಬಂದಿರೋ ಸಂಸಾರ ಭರಿತ ಚಿತ್ರಗಳ ಚೊಕ್ಕ ಮಾಹಿತಿ ಖುಷಿ ಕೊಡ್ತಾ ಇದೆ. ಅವಾಗಿನ ಸಿನಿಮಾಕ್ಕೆ 22,000 ಖರ್ಚು, ಇವಾಗಿನ ಲೆಕ್ಕ 22 crore. ತಾಂತ್ರಿಕತೆ ಇಲ್ಲದ ಕಾಲದಲ್ಲಿ ಯಾರೂ ಮರೆಯದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ಎಲ್ಲ ಚಿತ್ರಗಳಿಗೆ ಅಂತ ಚಿದಾನಂದ್ ಅವರು ಟಿವಿ ಸರ್ಕಲ್ನಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಸಮಯ 10:28. ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲ್ಲು 101.3. ನಿಮಗೂ ಕೂಡ ಯಾವ ಸಾಂಸಾರಿಕ ಕೌಟುಂಬಿಕ ಚಿತ್ರ ಇಷ್ಟ ಅನ್ನೋದನ್ನು ನಮಗೆ ಸಂದೇಶದ ಮೂಲಕ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 10:36 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಾಂಸಾರಿಕ ಚಿತ್ರಗಳು ಕೌಟುಂಬಿಕ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಾಂಸಾರಿಕ ಕೌಟುಂಬಿಕ ಚಿತ್ರಗಳು ಅಂದಾಗ ಸಾಕಷ್ಟು ಜನಕ್ಕೆ ಅವರ ಇಷ್ಟಪಟ್ಟಂತಹ ಸಿನಿಮಾಗಳ ಬಗ್ಗೆ ಕೇಳಿದ್ವಿ. ಶಕುಂತಲಾ ಶಂಕರ್ ಮಂಡ್ಯದಿಂದ ತುಂಬಿದ ಮನೆ ಚಿತ್ರ, ಒಡಹುಟ್ಟಿದವರು, ಈ ಚಿತ್ರಗಳು ಜೀವನಕ್ಕೆ ತುಂಬಾ ಅರ್ಥ ಕೊಡುತ್ತೆ ಮೇಡಮ್, ಕಾರ್ಯಕ್ರಮದ ವಿಷಯ ಹಾಡುಗಳು ಖುಷಿ ಕೊಡ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ವೆದರ್ಗೆ ಒಳ್ಳೆ ಹಾಡುಗಳು, ಥ್ಯಾಂಕ್ಸ್ ಅಂತ ಶ್ರೀನಾಥ್ ಕೆಪಿ ಅಗ್ರಹಾರದಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ರಾಮಾಚಾರಿ ಅಣ್ಣಯ್ಯ, ಗಡಿಬಿಡಿ ಗಂಡ ಇವುಗಳು ಎಲ್ಲ ಒಳ್ಳೆ ಸಾಂಸಾರಿಕ ಚಿತ್ರಗಳು ಅಂತ ಹೇಳಿದ್ದಾರೆ. ತೇಜಸ್ವಿನಿ ಯಶವಂತ್ ಚಿನ್ನಕುಂಟೆ ಶಿರಾದಿಂದ

ಜೊತೆಗೆ ಆನಂದ್ ಅವರು ಸಂದೇಶನ ಕಳಿಸಿದ್ದಾರೆ, ಮತ್ತು ಯಶಸ್ವಿನಿ ಗಿರಿಜಮ್ಮ ಅವರು ಸಂದೇಶನ ಕಳಿಸಿ ಸಾಕಷ್ಟು ಸಿನಿಮಾಗಳು ಈ ಥರ ನೆನಪಿಸ್ಕೊಳ್ಳೇಬೇಕಾಗಿರುವಂತಹ ಸಿನಿಮಾಗಳು ಇದೆ ಅಂತ ಹೇಳಿದ್ದಾರೆ. ಸಾಂಸಾರಿಕ ಸಾಮಾಜಿಕ ಸಿನಿಮಾಗಳು ಅಂತಂದಾಗ ಸ್ಕೂಲ್ ಮಾಸ್ಟರ್ ಸಿನಿಮಾನ ನಾವು ನೆನಪಿಸ್ಕೊಳ್ಳೇಬೇಕು. ಅದು ಹೊಸ ಚಿತ್ರ ಇರಬಹುದು ಅಥವಾ ಹಳೆಯ ಸಿನಿಮಾ ಇರಬಹುದು. ಸಾಂಸಾರಿಕ ಚಿತ್ರ ಅಂದಾಗ ಸ್ಕೂಲ್ ಮಾಸ್ಟರ್. ಇದರಲ್ಲಿ ಹಳೆ ಚಿತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 1958 ಬಿಡುಗಡೆಯಾದ ಚಿತ್ರ, ತಮಿಳು ಚಿತ್ರರಂಗದ ಖ್ಯಾತ ಕಲಾವಿದ ಶಿವಾಜಿ ಗಣೇಶನ್ ಕೂಡ ಒಂದು ಒಳ್ಳೆ ಪಾತ್ರನ ನಿರ್ವಹಿಸಿದ್ರು. ಒಂದು ಮನಮಿಡಿಯುವ ಸಾಂಸಾರಿಕ ಕಥನ. ರಂಗಣ್ಣ ಒಬ್ಬ ನಿಷ್ಠಾವಂತ ಶಿಕ್ಷಕರು, ಶಾಲೆಯಲ್ಲಿ ಮಕ್ಕಳಿಗೆ ಸದಾ ಒಳ್ಳೆ ನಡೆನುಡಿ ಹೇಳಿಕೊಟ್ಟು ಪಾಠ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾದರಿ ಶಿಕ್ಷಕರಾಗ್ತಾರೆ. ಅದೇ ಊರಿನ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ಒಬ್ಬ ದುರುಳ, ಶಾಲಾ ಕಟ್ಟಡನ ತನ್ನ ಸ್ವಂತಕ್ಕೆ ಬಳಸ್ಕೊಳ್ತಾನೆ. ರಂಗಣ್ಣ ಇದನ್ನು ಖರೀದಿಸಿ ಊರ ಜನರ ಮುಂದೆ ನಾಗಪ್ಪನ ಮರ್ಯಾದೆಯನ್ನ ಹರಾಜಾಕ್ತಾನೆ. ಇದರಿಂದ ಅವಮಾನಿತನಾದ ನಾಗಪ್ಪ ದ್ವೇಷದಿಂದ ಕುದು ಹೋಗಿ ಮಾಸ್ತರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಸಮಯ ಕಾಯ್ತಿರ್ತಾನೆ. ಸಾಲ ಮಾಡಿ ರಂಗಣ್ಣ ಅವನ ಸ್ಕೂಲನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಾನೆ. ನಿವೃತ್ತರಾದ್ಮೇಲೆ ವಿದ್ಯಾಭ್ಯಾಸದ ಸಾಲವನ್ನ ಮಾಸ್ತರ ಮೇಲೆ ಬರುವಂತೆ ಮಾಡ್ತಾನೆ ನಾಗಪ್ಪ. ಮಕ್ಕಳು ಹೆಂಡತಿ ಮಾತು ಕೇಳಿ ತಂದೆ ತಾಯಿಯನ್ನ ಕಡೆಗಣಿಸ್ತಾನೆ. ಇಬ್ಬರೂ ಮಕ್ಕಳು ತಂದೆ ತಾಯಿಯನ್ನ ತಮ್ಮಲ್ಲಿರಿಸ್ಕೊಳ್ಳೋಕೆ ಹಿಂದೆ ಮುಂದೆ ನೋಡಿ ಇಬ್ರು ಅದರಲ್ಲೂ ಸಮಪಾಲು ಮಾಡ್ಕೊಳ್ತಾರೆ. ಅಂದ್ರೆ ಅಪ್ಪ ಒಂದ್ ಕಡೆ, ಅಮ್ಮ ಒಂದ್ ಕಡೆ ಆಗ್ತಾರೆ. ಈ ಇದನ್ನ ಸಿನಿಮಾದಲ್ಲಿ ನಾವು ನೋಡಿದ್ವಿ. ಅದ್ರ ಪ್ರಕಾರ ಒಬ್ಬ ತಾಯಿನ ಮತ್ತೊಬ್ಬ ತಂದೆನ ಇಟ್ಕೊಳ್ತಾರೆ. ಮಕ್ಕಳಿಗೋಸ್ಕರ ರಂಗಣ್ಣ ದಂಪತಿ ಅದೆಲ್ಲದನ್ನು ಸಹಿಸ್ಕೊಳ್ತಾರೆ. ಮುಂದೆ ಊರಲ್ಲಿದ್ದ ಮನೆ ಹರಾಜಕ್ಕೆ ಬಂದಾಗ ಅದನ್ನ ರಂಗಣ್ಣ ಅವರ ಪಟ್ಟ ಶಿಷ್ಯರೊಬ್ಬ ಅದನ್ನ ಕೊಂಡುಕೊಂಡು ಮತ್ತೆ ಗುರುಕಾಣಿಕೆಯಾಗಿ ರಂಗಣ್ಣನಿಗೆ ಕೊಡ್ತಾನೆ. ಕಾರಣ, ಅವನ ವಿದ್ಯಾಭ್ಯಾಸದ ಖರ್ಚನ್ನ ರಂಗಣ್ಣನವರೇ ಭರಿಸಿರ್ತಾರೆ. ಇದೇ ಸಿನಿಮಾ ಸ್ವಲ್ಪ ಬದಲಾವಣೆ ಜೊತೆಗೆ ಆಮೇಲೆ ಹಿಂದಿಯಲ್ಲಿ ಅಮಿತಾಭ್ ಬಚ್ಚನ್ ಅವರ ಅಭಿನಯದಲ್ಲಿ ಬಾಗ್ಬನಾಗಿ ಮತ್ತೆ ಕನ್ನಡದಲ್ಲಿ ಈ ಬಂಧನ ಹೆಸರಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ತೆರೆಗೆ ಬಂತು. ಈ ಚಿತ್ರದ ಸ್ವಾಮಿ ದೇವನೇ ಲೋಕಪನೆ ಹಾಡು ಬಿಡುಗಡೆಯ ನಂತರ ಶಾಲೆಯಲ್ಲಿ ಪ್ರಾರ್ಥನಾ ಗೀತೆಯಾಗಿ ಕೂಡ ಪ್ರಖ್ಯಾತಿಯಾಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಅಂತ ಹೇಳಬಹುದು. ಖಂಡಿತವಾಗ್ಲೂ ನೆನಪಿಸ್ಕೊಳ್ಬೇಕಾಗಿರುವಂತಹ ಸಾಕಷ್ಟು ಚಿತ್ರಗಳು ಇಂತಹ ಚಿತ್ರಗಳಿದ್ದಾವೆ. ಇಂತಹ ಚಿತ್ರಗಳನ್ನ ನೆನಪಿಸ್ಕೊಳ್ತಾ ನಾವು ಸಾಗ್ತಾ ಇದ್ದೀವಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲು 101.3.

ಸಾಂಸಾರಿಕ ಚಿತ್ರಗಳ ಬಗ್ಗೆ ಮಾತಾಡುವಾಗ ಕರ್ಣ ಸಿನಿಮಾನ ಖಂಡಿತವಾಗ್ಲೂ ನಾವು ನೆನಪಿಸ್ಕೊಳ್ಳೇಬೇಕು. ಕರ್ಣನ ತ್ಯಾಗ ಸಂಸಾರಕ್ಕೋಸ್ಕರ, ಅವನ ಕುಟುಂಬಕ್ಕೋಸ್ಕರ ಕರ್ಣ ಮಾಡುವಂತಹ ತ್ಯಾಗಗಳು, ಅವನು ಮಾಡುವಂತಹ ಕೆಲಸಗಳು ಏನೇನಿದೆ, ನಿಜಕ್ಕೂ ಮನೆಯಲ್ಲಿ ಒಂದು ಒಂದು ಸಂಸಾರದಲ್ಲಿ, ಒಂದು ಕುಟುಂಬದಲ್ಲಿ ಒಬ್ಬ ಕರ್ಣ ಆ ಥರ ಇದ್ದೇ ಇರ್ತಾರೆ ಅನ್ಸತ್ತೆ. ಅದು ಅಪ್ಪ ಆಗಿರಬಹುದು, ದೊಡ್ಡ ಮಗ ಆಗಿರಬಹುದು, ಅಥವಾ ಚಿಕ್ಕ ಮಗ ಆಗಿರಬಹುದು, ಅಥವಾ ಅಣ್ಣ ತಮ್ಮ ಆಗಿರಬಹುದು, ಅಕ್ಕ ತಂಗಿನೇ ಆಗಿರಬಹುದು. ಅದು ಒಂದು ಗಂಡು ಅಂತಲೇ ಅಲ್ಲ, ಅಥವಾ ಒಂದು ಹೆಣ್ಣು ಅಂತಲೇ ಅಲ್ಲ, ಮನೆಯಲ್ಲಿರೋ ದೊಡ್ಡಕ್ಕ ಮದುವೆ ಆಗದೆ ಉಳ್ಕೊಂಡು ಇಡೀ ಮನೆ ಸಂಸಾರದ ಜವಾಬ್ದಾರಿನ ತಲೆ ಮೇಲೆ ತಗೊಂಡು ಕರ್ಣನಾಗಿ ಉಳ್ಕೊಳ್ಳುವಂತಹ ಸಾಕಷ್ಟು ಸನ್ನಿವೇಶಗಳನ್ನು ಮನೆಗಳಲ್ಲಿ ನಾವು ನೋಡಿರ್ತೀವಿ. ಅಂತಹ ಕರ್ಣ ಸಿನಿಮಾನ ಖಂಡಿತವಾಗ್ಲೂ ಸಾಂಸಾರಿಕ ಚಿತ್ರಗಳ ವಲಯದಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕು. ಏನು ಜೀವನ ಚೈತ್ರ, ಜೀವನ ಚಕ್ರ ಸಿನಿಮಾನ ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 43749. ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶನ ಕಳಿಸಿ. ಜೊತೆಗೆ ಕಲಿಯುಗ ಚಿತ್ರ, ರಾಜೇಶ್ ಅವರ ನಟನೆಯ ಸಂಸಾರದಲ್ಲಿ ಬಹಳ ತಿರುವು ಕೊಟ್ಟ ಚಿತ್ರ ಜಯಣ್ಣ.

ನಾಗರತ್ನ ರಾಜಾಜಿ ನಗರದಿಂದ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಸಿನಿ ಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಇವತ್ತು, ಖುಷಿ ಆಯ್ತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೇಳ್ತಾ ಇದ್ರೆ. ನಾವು ಇವತ್ತು ನೆನಪಿಸ್ಕೊಳ್ಳಕ್ಕೆ ಸಾಧ್ಯ ಆಗಿದ್ದು ಕೇವಲ ಕೆಲವು ಸಿನಿಮಾಗಳನ್ನ ಮಾತ್ರ. ಅದರಲ್ಲಿ ಕಣ್ತೆರೆದು ನೋಡು, ಡಾಕ್ಟರ್ ರಾಜ್ಕುಮಾರ್, ವಂದನಾ, ಲೀಲಾವತಿ, ಬಾಲಕೃಷ್ಣ, ರಾಜಶ್ರೀಯವರ ಅಭಿನಯದ ಚಿತ್ರ ಬಿಡುಗಡೆಯಾಗಿದ್ದು 1961. ಈ ಚಿತ್ರದ ನಾಯಕ ಕಣ್ತೆರೆದು ನೋಡು ಚಿತ್ರದ ನಾಯಕ ಗೋಪು, ಇದು ಬಾಲ್ಯದಲ್ಲಿ ಮಿಂಚಿನಿಂದಾಗಿ ಕಣ್ಣು ಕಳ್ಕೊಂಡು ಬಿಟ್ಟಿರ್ತಾನೆ. ಶಸ್ತ್ರಚಿಕಿತ್ಸೆಗೋಸ್ಕರ ಇವರ ತಂದೆ ತಂಗಿ ಜೊತೆ ಪಟ್ಟಣಕ್ಕೆ ಸಿಟಿಗೆ ಬರ್ತಾ ಇರ್ತಾನೆ. ನದಿಯಲ್ಲಿ ಒಂದು ಸುಳಿಗೆ ಸಿಕ್ಕಿ ಮೂರು ಜನನು ದಿಕ್ಕಾಪಾಲಾಗಿ ಆ ಕಡೆ ಈ ಕಡೆ ಎಲ್ಲ ಹೊರಟೋಗ್ತಾರೆ. ಮುಂದಕ್ಕೆ ಏನಾಗತ್ತೆ, ಅವ್ರ ಮೂರು ಜನನು ಒಂದಾಗ್ತಾರಾ ಅನ್ನೋದೇ ಸಿನಿಮಾದ ಕತೆ. ಅಂಧನ ಪಾತ್ರದಲ್ಲಿ ರಾಜ್ಕುಮಾರ್ ಅವರ ಅಮೋಘ ಅಭಿನಯ, ಹಾಸ್ಯ ಪೋಷಕ ಪಾತ್ರಧಾರಿ ಬಾಲಕೃಷ್ಣ ಅವರು ಖಳನಾಯಕನಾಗಿ ವಿಶಿಷ್ಟ ಅಭಿನಯ ನೀಡಿದಂತಹ ಚಿತ್ರ, ಇನ್ನು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಾರಥ್ಯದಲ್ಲಿ ಮೂಡಿಬಂದ ಅದ್ಭುತ ಗೀತೆಗಳನ್ನು ಕಣ್ತೆರೆದು ನೋಡು ಚಿತ್ರದಲ್ಲಿ ನಾವು ನೋಡಬಹುದು. ಇನ್ನು ಬೋಧನ ಚಿತ್ರದ ಬಗ್ಗೆಯೂ ಕೂಡ ನಾವು ನೆನಪಿಸಿಕೊಳ್ಳೇಬೇಕು. ಸಾಂಸಾರಿಕ ಚಿತ್ರಗಳ ಬಗ್ಗೆ ಮಾತಾಡುವಾಗ ಡಾಕ್ಟರ್ ರಾಜ್ಕುಮಾರ್, ಉದಯಕುಮಾರ್, ಲೀಲಾವತಿ, ಕಲ್ಯಾಣ್ ಕುಮಾರ್, ಕುಮಾರತ್ರಯರು ಅಂತಾನೆ ಹೆಸರುವಾಸಿಯಾದ ಈ ಮೂರೂ ಜನರ ಅಭಿನಯ ಇದ್ದಂತಹ ಚಿತ್ರ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಪುರಂದರದಾಸರ ಪ್ರಖ್ಯಾತ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೀರ್ತನೆಯನ್ನು ಮೊದಲ ಬಾರಿಗೆ ಬಳಸಿಕೊಂಡಂತಹ ಚಿತ್ರ ಭೂದಾನ. ಈ ಚಿತ್ರ ಕನ್ನಡದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿತು. ಅಷ್ಟೇ ಅಲ್ಲದೆ ಮತ್ತೆ ತಮಿಳ್ ಭಾಷೆಯಲ್ಲಿ ಪುನರ್ ನಿರ್ಮಾಣ ಆಗಿ ಅಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸಿತು. ಜಿ ವಿ ಅಯ್ಯರ್ ನಿರ್ಮಿಸಿ ನಿರ್ದೇಶಿಸಿದ ಮೊದಲ ಚಿತ್ರ ಭೂದಾನ. ಚಿತ್ರಕಥೆ ಬರೆದಾಗ ಅಯ್ಯರ್ ಅವ್ರಿಗೆ ಇದರಲ್ಲಿ ಏನೋ ಚೋಮನ್ದುಡಿ ನೆರಳಿದೆ ಅಂತ ಅನ್ನಿಸ್ತಂತೆ. ಹಾಗಾಗಿ ಕಾರಂತರ ಹತ್ರ ಹೋಗಿ ಚಿತ್ರದ ಕತೆ ಓದಿದಾದ್ಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ, ಇಲ್ಲೇನಾದರೂ ನಿಮ್ಮ ಛಾಪು ಮೂಡಿದ್ಯಾ ಅಂತ. ಕಾರಂತರು ಆಮೇಲೆ ಹೇಳಿದ್ರಂತೆ, ಇದರಲ್ಲಿ ನಂದೇನೂ ಇಲ್ಲ, ಹಾಗಾಗಿ ನಾನು ಅನುಮತಿಯ ಅಗತ್ಯವಿಲ್ಲ ಅಂತ ಹೇಳಿ ಕಳಿಸಿದ್ರಂತೆ. ಸಮಯ ಮೀರಿ ಹೋಗ್ತಾ ಇದೆ, ಆದರೆ ಲಿಸ್ಟ್ ತುಂಬ ದೊಡ್ಡದಾಗಿದೆ ನನ್ನ ಹತ್ರ ಸಾಂಸಾರಿಕ ಕೌಟುಂಬಿಕ ಚಿತ್ರಗಳ ಬಗ್ಗೆ. ಮತ್ತೆ ಇನ್ನೊಂದ್ಸಲ ಇದ್ರ ಬಗ್ಗೆ ಮಾತಾಡೋಣ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು 101.3. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3.

ಇಲ್ಲಿ ಮತ್ತೆ ಒಂದಷ್ಟು ಜನರ ಸಂದೇಶ ನಮ್ಗೆ ಹರಿದು ಬಂದಿದೆ. ನಿಜವಕ್ಕೂ ಸಾಂಸಾರಿಕ ಕೌಟುಂಬಿಕ ಚಿತ್ರಗಳು ನೆನಪಿಸ್ಕೊಳ್ಬೇಕಾಗಿರುವಂತಹ ಚಿತ್ರಗಳು ಸಾಕಷ್ಟು ಇವೆ. ಅದರಲ್ಲಿ ನೀವು ನೆನಪಿಸ್ಕೊಂಡಿದ್ದು ಬರೀ ಕೆಲವು ಮಾತ್ರ ಅಂತ ಖಂಡಿತ ಹೌದು. ಕೆಲವು ಮಾತ್ರ, ಕೆಲವು ವಿಷಯಗಳನ್ನ ಮಾತ್ರ, ಕೆಲವು ಸಿನಿಮಾಗಳನ್ನ ಮಾತ್ರ ನೆನಪಿಸ್ಕೊಳ್ಳೋಕೆ ಸಾಧ್ಯ ಆಯ್ತು. ಅದರಲ್ಲಿ ಮಣ್ಣಿನ ಮಗ ಸಿನಿಮಾ, ಹಣ್ಣೆಲೆ ಚಿಗುರಿದಾಗ, ತೂಗುದೀಪ, ನಾಂದಿ, ಗಾಳಿಗೋಪುರ, ಭೂದಾನ, ಕಣ್ತೆರೆದು ನೋಡು, ಈ ಬಂಧನ, ಸ್ಕೂಲ್ ಮಾಸ್ಟರ್, ಸಂಸಾರ ನೌಕ, ಅದಾದ್ಮೇಲೆ ಹೊಸ ಅಲೆಯ ಚಿತ್ರಗಳು ಕೂಡ ಸಾಕಷ್ಟು ಸಾಂಸಾರಿಕ ಚಿತ್ರಗಳು ಬಂದವು. ಅವೆಲ್ಲವೂ ಅದ್ಭುತವಾದ ಸಾಂಸಾರಿಕ ಚಿತ್ರಗಳು. ಹಬ್ಬ, ಈಗ ನಾವು ಹಾಡು ಕೇಳ್ತಾ ಇರುವಂಥ ಹಬ್ಬ ಇರಬಹುದು, ಇಂತಹ ಅನೇಕ ಚಿತ್ರಗಳನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಬಂಗಾರದ ಮನುಷ್ಯ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಶಶಿಕಲಾ ವೆಂಕಟೇಶ್ ಅವರು ಸಂದೇಶನ ಕಳಿಸ್ತಾರೆ. ಜೊತೆಗೆ ನಮ್ಮ ನನ್ನ ಗಂಡ ಕೂಡ ಕರ್ಣನ್ ಪ್ರೀತಿಯಲ್ಲೇನೆ ಅವರ ತಂಗಿ ತಮ್ಮಂದ್ರನ್ನ ನೋಡ್ಕೊಳ್ತಾ ಇದ್ದಾರೆ. ಇದಕ್ಕೆ

ಸಿನಿಮಾಗಳೇ ಕಾರಣ ಅದೇ ತಿರುವನ್ನ ಕೊಟ್ಟಿದ್ದು ಅಂತ ತಿರುಮಲಿ ಹಾವೇರಿಯಿಂದ ಅನಿತಾ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಮಾಹಿತಿ ತುಂಬಾ ಚೆನ್ನಾಗಿತ್ತು ಹಳೆ ಸಿನಿಮಾಗಳ ಬಗ್ಗೆ, ಧನ್ಯವಾದಗಳು ಅಂತ. ಜಗದೀಶ್ ಅವರು ವಿಜಯಪುರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ರಮೇಶ್ ಗೌರಿಬಿದನೂರಿಂದ ಧನ್ಯವಾದಗಳು, ನಿಮ್ಮ ಮಾಹಿತಿ ಮತ್ತೆ ನುಡಿಗಳಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ತುಂಬಾ ಸುಮಧುರ ಗೀತೆಗಳು ಜೊತೆಗೆ ಒಳ್ಳೆ ವಿಷಯ ತಗೊಂಡಿದ್ರಿ ಅಂತ ಶ್ರೀಮಂತ್ ಹೊಸಮನಿ ಬೀದರಿಂದ ಸಂದೇಶನ ಕಳಿಸಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಒಂದು ದೊಡ್ಡ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸಾಂಸಾರಿಕ ಚಿತ್ರಗಳ ಬಗ್ಗೆ. ಧನ್ಯವಾದಗಳು, ಆದರೆ ಸಮಯ ಖಂಡಿತವಾಗ್ಲೂ ಇಲ್ಲ ಇದನ್ನ ಓದಕ್ಕೆ. ಮಾಗಡಿ ರೋಡಿಂದ ಕೀರ್ತನಾ ಮತ್ತೆ ವಾಸುಕಿ ಸಾಗರದಿಂದ ಸಂದೇಶನ ಕಳಿಸಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3, ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in.
3: ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
4: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
5: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
4: ಖಂಡಿತ, ಈ ಪರಿವರ್ತನೆಯನ್ನು

0: ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ ಎಚ್ಎಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ ಎಚ್ಎಎಲ್ ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: ಎಚ್ಎಎಲ್ ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು ಎಂಎಸ್ಎಂಇಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: 12 ಸಾಲ್ ವಿಶ್ವಾಸ್ ಗೆ, ವಿಕಾಸ್ ಗೆ, ಜನ್ ಕಲ್ಯಾಣ ಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 11:04, ಇದು ಗುರುವಾರದ ಗುಡ್ ಟೈಮ್. ನಿಮ್ಮ ನೆಚ್ಚಿನ ಬಾಲಿವುಡ್ನ ಹಳಿ ಚಿತ್ರಗೀತೆಗಳನ್ನ ಕೇಳುವಂತಹ ಆಪ್ಕಿ ಪಸಂದ್ ಕಾರ್ಯಕ್ರಮ ಆರಂಭ ಆಗ್ತಿದೆ. ನಿಮ್ಮ ಇಷ್ಟದ ಯಾವ ಗೀತೆಯನ್ನು ನೀವು ಕೇಳಬೇಕು, ನಿಮ್ಮ ಇಷ್ಟದವ್ರಿಗೂ ಕೇಳಿಸ್ಬೇಕು, ಆ ಹಾಡನ್ನ ಟೈಪ್ ಮಾಡಿ ಯಾವ ಚಿತ್ರ ಅಂತ ಸೂಚಿಸಿ, ಜೊತೆಗೆ ನಿಮ್ಮ ಚಂದದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9489801013 ನಮ್ಮ ವಾಟ್ಸಪ್ ಸಂಖ್ಯೆ. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ ಈ ಕ್ಷಣ ನಿಮ್ಮ ಜೊತೆಯಾಗಿದ್ದೇನೆ.

0: ನಿಮ್ಮದೇ ಹಾಡುಗಳ ಪ್ರಸಾರ ಸಾಗ್ತಾ ಇದೆ, ಸಾಕಷ್ಟು ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದೀರಾ ನಿಮ್ಮ ಇಷ್ಟದ ಹಾಡು ಕೇಳಬೇಕು ಅಂತ. ಜಯಶ್ರೀ ಸುನಿಲ್ ರಾಜಾಜಿನಗರ್ ಎನ್ನ ಪ್ರಸಾದ್ ಹಾಗೂ ಅಖಿಲ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್ ಅಂತ ಮೂಡುಬಿದ್ರೆಯಿಂದ ದಿವಾಕರ್ ಶರಣೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೆಲವರು ಇನ್ನು ರೆಕಾರ್ಡ್ ಮಾಡ್ತಿದ್ದೀರಾ, ನಿಮ್ಮ ವಾಯ್ಸು ನಿಮ್ಮ ಆಡಿಯೋ ಎಲ್ಲ ನಾವು ಕೇಳಲ್ಲ, ನೀವು ಕಳಿಸೋ ವಿಡಿಯೋ ಕಾಲಲ್ಲಿ ನಾವು ರಿಪ್ಲೈ ಮಾಡಲ್ಲ, ರಿಸೀವ್ ಮಾಡಲ್ಲ, ಮಿಸ್ ಕಾಲ್ ಅಂತೂ ನೋಡೋದೇ ಇಲ್ಲ. ದಯವಿಟ್ಟು ನಿಮ್ಮ ಟೆಕ್ಸ್ಟ್ ರೂಪದಲ್ಲಿ ಮಾತ್ರ, ಬರಹದ ರೂಪದಲ್ಲಿ ನಿಮ್ಮ ಸಂದೇಶ ಕಳಿಸಿ. ನೋ ಆಡಿಯೋ ನೋ ವಿಡಿಯೋ. ಓಕೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರು, ಹೋವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದರೆ ವಾಸುಕಿ ಡೋಯಿ ಜೋಡಿ ಸಾಗರದಿಂದ ಸಂದೇಶವನ್ನು ಕಳಿಸಿದರೆ ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದೆ. ಶಾಲಿನಿ ಹಾಸನದಿಂದ ಸುಭಾನ್ ಕೋರಿ ಹಂಪಾಸಾಗರದಿಂದ ಗುಡ್ ಮಾರ್ನಿಂಗ್ ಹಾಡ್ ಹಾಕ್ತೀರಾ ಪ್ಲೀಸ್ ಅಂತ ಸರಸ್ವತಿ, ಬಿ ಟಿ ಎಂ ಲೌಟಿಂದ ಎಂ ಡಿ ಸರಸ್ವತಿ, ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಸುತ್ತೆ, ಇನ್ಶಿಯಲ್ಲ ಏನೋ ಗೊತ್ತಿಲ್ಲ ಡೆಸಿಗ್ನೇಷನ್ ಹೇಳಲಿಲ್ಲ ಅಂದರೆ ಆಮೇಲೆ ಟೈಪ್ ಮಾಡಿಲ್ವ ಮೇಡಮ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಂದೇಶಗಳಿಗೆ, ನೀವೇ ಇಷ್ಟಪಟ್ಟಂತಹ ನೀವೇ ಕೇಳಿರುವಂತಹ ಹಾಡುಗಳ ಪ್ರಸಾರ ಸಾಗ್ತಾ ಇದೆ. ಇದು ಆಪ್ಕಿ ಪಸಂದ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
3: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
2: ಏನೋ ಮಾತಾಡ್ತಿದ್ಯಾ?
3: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
1: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಆಪ್ಕಿ ಪಸಂದ್ ನಲ್ಲಿ ನಿಮ್ಮಿಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಡ್ತಾನೆ ಇದ್ದೀರಾ. ಹೆಸರು ಬರುತ್ತೆ, ಕಾಯ್ತಾ ಇರಬೇಕು. ಸಮಾಧಾನವೇ ಮಹಾದಾನ ಅಂತ ಹೇಳಿದ್ದಾರೆ. ಇವರ ಹೆಸರೇನು? ಶ್ರೀಧರ ಅಸನಬಾಳು, ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ಗುಡ್ ಮಾರ್ನಿಂಗ್ ಮೇಡಮ್, ನಮ್ಗೊಂದು ಹಾಡು ಬೇಕು ಅಂತ ನಾವು ಶೈಲಾ ರಾಜೇಶ್ ಚನ್ನನ ಕುಂಟೆ ಶಿರಾದಿಂದ ಅಂತ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಶ್ರೀನಾಥ್ ಗೀತಾ ಕೀರ್ತನ ಅವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ರಿಫ್ರೆಶ್ ಆಗುವಂತ ಹಾಡುಗಳನ್ನ ಪ್ರಸಾರ ಮಾಡ್ತಿದ್ದೀರಾ ಅಂತ ಹಲವರು ಸಂದೇಶ ಕಳಿಸಿದ್ದೀರಾ. ನಮಗೊಂದು ಹಾಡು ಬೇಕು. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೀಠ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರೆ, ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಮಹಾದೇವ್ ಪ್ರಕಾಶ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹೌದು ಸರ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್ ನಿಮ್ಮ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಇವರು ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸತ್ಯ ಫ್ರಮ್ ಬಸವೇಶ್ವರ ನಗರ್ ಅವರು ಈ ಹಾಡು ಹಾಕಿಯಲ್ಲ ಅಂತ ಶಾಹಿನ ಬಾನು ಕವಿತಾ ಶಶಿಧರ್ ಅವರು ಸಂದೇಶ ನಮಗೆ ಕಳಿಸ್ಕೊಟ್ಟವ್ರೆ. ದೇವನಹಳ್ಳಿಯಿಂದ ಸುಲ್ತಾನ್ ಅವರು ಅವರ ಜೊತೆಗೆ ತ್ಯಾಗರಾಜ್ ಅಂಬಿಕಾ ನಿಶ್ವಿಕ್ ನಾಯಕ್ ಅರ್ಜುನ ನಾಯಕ್ ಸವಿತಾಬಾಯಿ ಪಂಜಯ್ಯನಹಟ್ಟಿ ಗ್ರಾಮ ಭರಮಸಾಗರ ಹೋಬಳಿ ಚಿತ್ರದುರ್ಗದಿಂದ. ಅರೆ ರೇ ರೇ, ಇನ್ನೊಂದು ಪಿನ್ ನಂಬರ್ ಮಿಸ್ ಆಗಿದೆ ಅಷ್ಟೇ. ಕಲ್ಯಾಣ ಕರ್ನಾಟಕ ಕಲಬುರಗಿಯಿಂದ ರಾಧಾಕೃಷ್ಣ ಕಾಮನಬಿಲ್ಲಿಗೆ ಮುಂಜಾನೆಯ ಶುಭೋದಯ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ಸಕಜನ ಕೇಳ್ತಾ ಇದ್ದೀರಾ ಹಾಗಾದ್ರೆ ಶೋನ. ಸದಾಶಿವ ಹಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜಿಂದ ಸೋಮನಾಥ ಸಿರು ಗುರು ಸಿದ್ದಾಪುರ ಗ್ರಾಮದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನೀವೇ ಕೇಳಿರುವಂತಹ ನಿಮ್ಮಿಷ್ಟದ ರಿಕ್ವೆಸ್ಟ್, ಆಪ್ ಕೀ ಪಸಂದ್, ಯಾವ ಹಾಡಬೇಕು, ಯಾವ ಚಿತ್ರದ ಗೀತೆ, ಯಾರಿಗಾಗಿ, ನೀವು ಯಾರು, ಇಷ್ಟನ್ನು ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9480090013. ಕೇಳ್ತಾರೀ ಇದು ನಿಮ್ಮನೆ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನರಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
4: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
3: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
4: HAL is bringing together private industry and thousands of MSMEs to create a powerful defense manufacturing ecosystem.
3: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
5: 12 saal vishwas ke, vikas ke, jan kalyan ke.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ ನಿಮಿಷದ ಹಾಡುಗಳ ಪ್ರಸಾರ. ಆಪ್ಕಿ ಪಸಂದ್ ನವೀನ್ ಕಾವ್ಯ ವಿವಸ್ ಕಾಲೋನಿಯಿಂದ ನಮಗೆ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಬರೀ ಮೆಸೇಜ್ ಓದ್ಬೇಡಿ ಮೇಡಮ್, ಹಾಡು ಹಾಕಿ ಅಂತಿದ್ದಾರೆ. ಹಾಡು ಹಾಕ್ತೀನಿ, ನೀವು ಕಾಯ್ಬೇಕಷ್ಟೇ. 40 ಜನ, 50 ಜನ, 60 ಜನ ಹಾಡು ಕೇಳ್ತೀರಾ, 50-60 ಹಾಡು ಹಾಕೋಕೆ ಒಂದು ಗಂಟೆ ಅವಧಿಯಲ್ಲಿ ಸಾಧ್ಯವಾಗುತ್ತಾ ಅನ್ನೋದನ್ನು ಯೋಚನೆ ಮಾಡಿಯೇ ಅಂತ ಅವತ್ತಿಂದ ಹೇಳ್ತಾನೆ ಇದ್ದೀನಿ. ಶೃಂಗೇರಿಯಿಂದ ಸಸಿಮನೆ ಶಿವಶಂಕರ್ ಅವರು ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈ ಅಡಕತ್ತರೆಯಲ್ಲಿ ಸಿಗೋದು ಅಂತೀವಲ್ಲ, ಕೆಲವೊಮ್ಮೆ ಸೀಟಲ್ಲಿ ಕುತ್ಕೊಂಡಾಗ ಅನ್ಸುತ್ತೆ. ನಮಗೂ ಒಂದು ಹಾಡಬೇಕು ಅಂತ ಸಂದೇಶನ ಕಳಿಸಿಕೊಟ್ಟಿದ್ದಾರೆ ಸುಲ್ತಾನ್ ದೇವನಹಳ್ಳಿಯಿಂದ. ನಮಸ್ಕಾರ ಮೇಡಮ್, ಟಿಫಿನ್ ಆಯ್ತಾ ಅಂತ ನಮ್ಮ ದೇವರಾಯನ ದುರ್ಗದ ಸತೀಶ್ ಕುಮಾರ್ ಅವ್ರು ಕೇಳ್ತಿದ್ದಾರೆ. ನಮ್ದಾಯ್ತು ಸರ್, ನಿಮ್ದೆಲ್ಲ ಆಯ್ತಾ? ನಿಮ್ದೆಲ್ಲ ಆಯ್ತಾ ಪ್ರೀತಿಯ ಕೇಳುಗರೆ? ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್ ಅಂತ ರಾಜಾರಾಮ್ ಶೆಣೈ ವಸುಧಾ ಮಂಜೇಶ್ವರ ಕಾಸರಗೋಡಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವೇ ಕೇಳಿರುವಂತಹ ನಿಮ್ಮಿಷ್ಟದ ಹಿಂದಿ ರೆಟ್ರೋ ಗೀತೆಗಳ ಪ್ರಸಾರ ಆಪ್ ಕಿ ಪಸಂದ್ ನಿಮ್ಮ ಈ ಪಸಂದಾದ ಸಮಯದಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕೆಲವು ಹಾಡುಗಳೇ ಹಾಗೆ ನಾವು ಕೇಳಿರ್ತೀವಿ, ಬರುತ್ತೆ ನಾವು ಕೇಳಬಹುದು ಹಾಡನ್ನು ಅಂತ ಕಿವಿಗೊಟ್ಟು ಆಲಿಸ್ತಾ ಇರ್ತೀವಿ. ಇನ್ಯಾರೋ ಕೇಳಿರುವಂತಹ ರಿಕ್ವೆಸ್ಟ್ ಸಾಂಗ್ ಬಂದಾಗ ನಾವು ಕೇಳಿರೋ ಹಾಡಿಗಿಂತ ತುಂಬ ಖುಷಿಯಾಗುತ್ತೆ ಅಲ್ವಾ? ಹೀಗೆ ಬೇರೆಯವರ ಅಭಿರುಚಿಗಳು ಕೂಡ ನಮಗೆ ಒಂದು ರೀತಿಯಾಗಿ ತುಂಬ ರುಚಿಯಾಗಿದೆ ಅಂತ ಅನಿಸುತ್ತೆ. ಅಂತಹ ಮಾತನ್ನೇ ನಮಗೆ ಕಳಿಸ್ಕೊಟ್ಟಿದ್ದಾರೆ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ. ಆಪ್ಕಿ ಪಸಂದದಲ್ಲಿ ಕೇಳಿದ ಹಾಡೆಲ್ಲರಿಗೂ ಕೂಡ ಪ್ರಸಾರ ಮಾಡೋಕೆ ಆಗದಲ್ಲೇ ಇರಬಹುದು, ಹಾಕೋಕ್ಕೆ ಆಗೋದಿಲ್ಲ, ಆದರೆ ಬರ್ತಿರೋಂಥ ಹಾಡುಗಳು ಸುಮಧುರವಾಗಿದ್ದರೆ ಸಾಕಲ್ವಾ, ಅದನ್ನೇ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಅಂತ ಪಾಯಿಂಟ್ ಟು ಬಿ ನೋಟೆಡ್ ಅಂತ ನಾವು ಕೂಡ ನೀವು ಕೂಡ ಅನ್ಕೋಬೇಕು. ಯಾಕಂದರೆ ಕಂಪ್ಲೇಂಟ್ಸ್ ಜಾಸ್ತಿ ಮಾಡ್ತಿರ್ತಲ್ಲ, ನನ್ನ ಹಾಡು ಬರಲಿಲ್ಲ, ನನ್ನ ಹಾಡು ಬರಲಿಲ್ಲ, ಹೆಸರು ಹೇಳ್ತೀರಾ ಹಾಡು ಹಾಕಿ ಅಂತ ಅಂಥವರಿಗೆ ಇಂಥ ಪಾಯಿಂಟ್ನೆಲ್ಲ ಅರ್ಥ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಡ್ತಾ ಇದ್ದೀರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೇ ಇಷ್ಟದ ನೀವೇ ಕೇಳಿರುವಂಥ ಹಾಡುಗಳ ಪ್ರಸಾರ ಇದು ಆಪ್ ಕೀ ಪಸಂದ್. ಕೇಳಿ ಖುಷಿಯಾಗಿರಿ.

ಸಮಯ ಆಗಿದೆ 11:54. ಆಪ್ಕಿ ಪಸಂದ್ನಲ್ಲಿ ನೀವೇ ಕೇಳಿದಂತಹ, ನೀವೇ ಮೆಚ್ಚಿಕೊಂಡಿರುವಂತಹ ಹಾಡುಗಳ ಪ್ರಸಾರ ಆಗ್ತಾ ಇದೆ. ಕೊನೆಯದಾಗಿ ಲತಾ ಮಂಗೇಶ್ಕರ್ ಅವರ ಧನಿಯಲ್ಲಿದೆ. ಎಷ್ಟು ಹೊತ್ತು ನಿಮ್ಮ ಹಾಡುಗಳನ್ನು ಪ್ರಸಾರ ಮಾಡಲು ಆಪ್ಕಿ ಪಸಂದ್ನಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

0: ಆದ್ಮೇಲೆ ಸಮಯ ಆಗ್ತಿದೆ 12 ಗಂಟೆ. ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಕರೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಜನ್ಮದಿನವೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನಗಳನ್ನು ಸಲ್ಲಿಸಿದ್ದು, ಪ್ರೊಫೆಸರ್ ಚಂಪಾ ತಮ್ಮ ಸಾಹಿತ್ಯ ಕೃಷಿ ಮೂಲಕ ಕನ್ನಡ ಮಣ್ಣಿನ ಸುಗಂಧವನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸಿ ನೆಲ ಜಲದ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸದಾ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಸ್ಮಿತಾದಡಿ 22 ಭಾರತೀಯ ಭಾಷೆಗಳಲ್ಲಿ 22,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಿಗ್ಗೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಿಗ್ಗೆ 6 ಗಂಟೆಗೆ ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000ಕ್ಕೂ ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.
1: ಜೂನ್ 21ರಂದು ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000ಕ್ಕೂ ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ .ayush.gov.in /yoga-sangamadalli ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ 2 ದಿನಗಳ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಅವಧಿಯನ್ನು ನೈರುತ್ಯ ರೈಲ್ವೆ ವಿಸ್ತರಿಸಿದೆ. ಜುಲೈ 4ರಿಂದ ಆಗಸ್ಟ್ 31ರವರೆಗೆ ರೈಲು ಸಂಚಾರ ಮುಂದುವರಿಯಲಿದೆ. ಆಗಸ್ಟ್ 1 ಮತ್ತು 3

0: ರಂದು ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026 ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026 ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ ನಂಬರ್ 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ ಸಂಖ್ಯೆ 27 ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮದಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ ವಿಶೇಷ ಚೇತನ ಪ್ರಯಾಣಿಕರಿಗೆ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣ ಸೌಲಭ್ಯವನ್ನು ಡಿಜಿಟಲೀಕರಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ರಾಯಚೂರಿನ ಡಾ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷ ಚೇತನ ಪ್ರಯಾಣಿಕರು ದಿವ್ಯಾಂಗ್ ಜನ್ ಐಡಿ .indianrail.gov.in ಅರ್ಜಿ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವು ಕೇಳ್ತಾ ಇರೋದು ಕನ್ನಡ ಕಾಮನಪಿಲ್ಲು FM ರೇನ್ಬೋ 101.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಯಾವುದು, ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ ಕೇಳುವಂತಹ ಸಮಯ. ಮಧ್ಯಾಹ್ನ 1 ಗಂಟೆ ತನಕ ಚಂದ್ರಿಕಾ ನಿಮ್ಮ ಜೊತೆಗೆ. ಸೊ ಈ ಕಲರ್ಫುಲ್ ಪ್ರೋಗ್ರಾಮಲ್ಲಿ ನಮ್ಮ ನಿಮ್ಮ ಅನುಬಂಧದ ಪಯಣ ಇರುತ್ತೆ, ಕೆಲವು ಮಾತು ಮಾಹಿತಿ ಮನೋರಂಜನೆ ಕೂಡ ಇರುತ್ತೆ. ಸೊ ಫಿಫಾ ವರ್ಲ್ಡ್ ಕಪ್ ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ? ನಾನಂತೂ ಫುಲ್ ಗ್ಯಾರಂಟಿ ನೋಡೇ ನೋಡ್ತೀನಿ, ಫುಲ್ ಫಿದಾಗ್ಬಿಟ್ಟಿದ್ದೀನಿ. ಆಮೇಲೆ ಇನ್ನು ಗ್ರೇಟ್ ಫ್ಯಾನ್ ಕೂಡ. ಅದಕ್ಕೆ ವೆದರ್ ನೋಡಿ ಹೇಗಾಗ್ಬಿಟ್ಟಿದೆ, 2 ದಿನದಿಂದ ಒಂಥರ ಮಳೆ ರಾಯ ಮುನಿಸ್ಕೊಂಡು ರಣಬಿಸಿಲು ಅಂತ ಹೇಳೋಷ್ಟೊತ್ತಿಗೆ, ಆಮೇಲೆ ಸಂತೋಷದಿಂದ ಇದ್ದರೆ ಫುಲ್ ಮಳೆ. ವಿಚಿತ್ರ ಅಲ್ವಾ, ಮನುಷ್ಯನ ಥರ ಆಗೋಗ್ಬಿಟ್ಟಿದ್ದಾರೆ. ಮಳೆ ಕ್ಷಣ ಕೂಡ ಕ್ಷಣ ಪಿತ್ತ ಕ್ಷಣ ಚಿತ್ತ ಅಂತ ಹೇಳಿ ಈಗಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗಿರಲ್ಲ, ಹೀಗೆಲ್ಲ ಆಗ್ತಾ ಇರುತ್ತೆ. ಸೊ ಇಂದಿನ ಈ ಗುಡ್ ಆಫ್ಟರ್ನೂನ್ ಅವರ್ನಲ್ಲಿ ಕಲರ್ಫುಲ್ ನವಿಲುಗರಿ ಪ್ರೋಗ್ರಾಮಲ್ಲಿ ಚಂದ್ರಿಕಾ ನಿಮ್ಮ ಜೊತೆಗೆ. ಮತ್ತು ನಮ್ಮ ಇಂದಿನ ಈ ಬಂಧ ಅನುಬಂಧದ ಪಯಣವನ್ನು ನಾನತ್ವದೊಂದಿಗೆ ಶುರು ಮಾಡೋಣ. ಏನು ನಾನತ್ವ ಹೇಳ್ತೀನಿ, FM ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.
2: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
3: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು.
4: ನಿಮ್ಮ ಮನರಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ. ಪುನಃ

0: ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
1: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ,
2: ಒಳ್ಳೆ ಟೀಚರ್ಸ್ ಇರಬೇಕು,
1: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
3: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9162-53458.
4: ಎಫ್ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಕಾರ್ಯಕ್ರಮ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಏನು ನಾನತ್ವ ಅಂತ ಹೇಳಿಬಿಟ್ಟಿಯಲ್ಲ ಚಂದ್ರಿಕಾ ಅಂತ ಹೇಳಿದ್ರಲ್ಲ, ಹೌದು, ಈ ನಾನತ್ವ ಅನ್ನೋದೇನು ಗೊತ್ತಾ, ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ತುಂಬ ಪ್ರೇಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ನಮ್ಮನ್ನು ನಾವೇ ತುಂಬ ಹೊಗಳ್ಕೊಳ್ಳೋದು, ನಾನಿಲ್ಲದೆ ಏನಿಲ್ಲ ಅನ್ನೋ ಥರ. ನಿಮಗೆ ಗೊತ್ತು ತಾನೆ, ನೀವು ಹಲವಾರು ಬಾರಿ ನಿಮ್ಮ ಮನೆಯಲ್ಲಿ ನೋಡಿರ್ತೀರಾ, ನಿಮ್ಮ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಖಂಡಿತವಾಗ್ಲೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದು ಮಾಡಿದೆ, ನನ್ನಿಂದನೇ ಇಲ್ಲ, ನಾನು ಇದಕ್ಕೆ ಒಳ್ಳೆಯದಾಯಿತು, ನಾನು ಇದ್ದಿದ್ದರಿಂದ ಇದೆಲ್ಲ ಸರಿ ಹೋಯಿತು, ನಾನು ಮಧ್ಯಸ್ಥಿಕೆ ಮಾಡಿದೆ, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ನಾನು ನೀಟಾಗಿ ಡ್ರೆಸ್ ಮಾಡ್ತೀನಿ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಅಬ್ಬಬ್ಬಬ್ಬಾ, ನಿಜವಾಗ್ಲೂ ಒಳ್ಳೆ ನಾನು ಅಂತ ಅನ್ಬೇಡ, ಸಾಕು ಅಂತೀರಾ? ಹೌದು, ಇದೇ ನಾನತ್ವ. ಇದು ಒಂದು ರೀತಿಯಲ್ಲಿ ಅಹಂಕಾರ ಅನಿಸುತ್ತೆ ಅಥವಾ ಆ್ಯಟಿಟ್ಯೂಡ್ ಅನಿಸುತ್ತೆ, ಇದೆಲ್ಲ ಅನಿಸುತ್ತೆ. ನನ್ನಿಂದಲೇ ಪ್ರಪಂಚ ಅಂತ ಕೂಡ ತುಂಬ ಜನ ಎಲ್ಲ ಇರ್ತಾರೆ. ಬಟ್ ಡಿಯರ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಇದು ಅಪ್ಲೈ ಆಗುತ್ತೆ ಕೆಲವರಿಗೆ ಮಾತ್ರ. ಆದರೆ ಇದು ಒಂದು ರೀತಿ ಅಹಂ ತೋರಿಸಿದ್ರೆ, ಆದರೆ ನನ್ನನ್ನು ನಾನು ಪ್ರೀತಿಸ್ಕೋಬೇಕು ಅಂದರೆ ಏನಂತೀರಾ? ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಹೌದು, ಅಂತಹ ಸೆಲ್ಫ್ ಲವ್ ಪ್ರತಿಯೊಬ್ಬರಲ್ಲೂ ಇರಲೇಬೇಕು. ಅದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನಾವು ಯಾವುದೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರಲ್ಲ, ಅದಕ್ಕೆ ಒಳಗಾಗ್ಬಿಡ್ತೀವಿ. ಸೊ ನಾವು ಅದನ್ನು ನಾವು ಪ್ರೀತಿಸ್ಕೊಳ್ಳೇಬೇಕು. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ಅಂದರೆ ಏನು, ಒಂದು ಕ್ವಶನ್ ಆಗಿಬಿಡುತ್ತೆ, ಏನದು ಅಂತ ಹೇಳಿಬಿಟ್ಟು. ನಮ್ಮನ್ನು ನಾವು ಕಾನ್ಫಿಡೆಂಟಾಗಿ ಎಲ್ಲಿ ಹೋದರೂ ನಾನು ಇದನ್ನು ನಿಭಾಯಿಸಬಲ್ಲೆ ಅನ್ನೋದಿದೆಯಲ್ಲ, ಅದು ಒಂದು ರೀತಿ ಸೆಲ್ಫ್ ಲವ್. ಸೊ ಇವತ್ತು ನೀವು ನಮಗೆ, ಇವತ್ತಿನ ಪ್ರಶ್ನೆ ಏನು ಗೊತ್ತಾ, ನೀವು ನಮಗೆ ಮೆಸೇಜ್ ಮಾಡಬೇಕು, ನಿಮ್ಮ ಈ ಸೆಲ್ಫ್ ಲವ್ ಇದೆಯಲ್ಲ ಅದು ಯಾವ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡಿದೆ, ನಿಮ್ಮ ಯಾವ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡಿದೆ ಅಂತ ಹೇಳಿ ನೀವು ನಮಗೆ ಮೆಸೇಜ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಹಲವಾರು ಸತಿ ಯಾರು ನಮಗೆ ಪ್ರತಿ ಸಲನೂ ಹೇಳ್ತಾ ಇರಲ್ಲ ಅಥವಾ ಬೂಸ್ಟಪ್ ಮಾಡ್ತಾ ಇರಲ್ಲ, ನಮ್ಮನ್ನು ನಾವೇ ಧೈರ್ಯ ತಗೊಂಡು ಮಾಡ್ತಾ ಇರಬೇಕು, ಅದಕ್ಕೆ ಸೆಲ್ಫ್ ಲವ್ ಅಂತ ಹೇಳಿ ಹೇಳ್ತಾರಲ್ವ. ಇದು ನೀವು ಹೇಳಬೇಕು, ನಿಮ್ಮ ಸೆಲ್ಫ್ ಲವ್ ಯಾವ ಕಾನ್ಫಿಡೆನ್ಸ್ನ ನಿಮ್ಮಲ್ಲಿ ಹೆಚ್ಚಿದೆ ಅಂತ ಹೇಳಿಬಿಟ್ಟು. ನಮ್ಮ ವಾಟ್ಸಪ್ ಸಂಖ್ಯೆ 9480910013, ನಮ್ಮ ವಾಟ್ಸಪ್ ನಂಬರ್ 9480901013, ಇಲ್ಲಿಗೆ ನೀವು ಮೆಸೇಜನ್ನು ಮಾಡಬಹುದು.

ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ನಮ್ಮ ಸೆಲ್ಫ್ ಲವ್ ಹೇಗೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ನಾನತ್ವ, ಅದನ್ನು ಖಂಡಿತವಾಗ್ಲೂ ಅದ ಅಹಂ ಆ್ಯಟಿಟ್ಯೂಡ್, ಅದನ್ನು ಬಿಟ್ಟುಬಿಡಬೇಕು. ಸೆಲ್ಫ್ ಲವ್ ಇದು ನಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ ಅಂತ. ಈ ಸೆಲ್ಫ್ ಲವ್ ಅಂದರೆ ಏನು? ಹೌದು, ಸ್ವಯಂ ಪ್ರೀತಿ ಅಂತಾರೆ. ಸೆಲ್ಫಿಶ್ ಅಲ್ಲ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಲವ್ ಅಂತಾರೆ. ಒಂಥರ ಮಾನಸಿಕವಾಗಿ ಅಥವಾ ಫಿಸಿಕಲ್ ಹೆಲ್ತ್ನ ಕಾಪಾಡ್ಕೊಳ್ಳೋದು ಮತ್ತು ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದು ಆಗಿದೆ ಕೂಡ. ಯಾಕೆ ಅಂತ ಹೇಳಿದ್ರೆ ಸೆಲ್ಫ್ ಲವ್ ಬೇಕು ಅಂದರೆ ನಿಮ್ಮ ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಇಷ್ಟೊಂದು ಬಾರಿ ನಾವು ನೋಡಿರ್ತೀವಲ್ವ, ನಮ್ಮ ಕಸಿನ್ಸ್ ಇರಬಹುದು, ಮನೆಯಲ್ಲಿರಬಹುದು, ಫ್ರೆಂಡ್ಸ್ ಹೇಳಿದ್ನಲ್ಲ, ಎಲ್ಲ ನಮ್ಮ ಸುತ್ತಮುತ್ತಲಲ್ಲಿ ನಾವು ನೋಡ್ತಾ ಹೋಗ್ತಾ ಇರ್ತೀವಿ, ಏನಂತ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಕೈಲಾಗಲ್ಲ, ಅಯ್ಯೋ ನನಗಿದು ಮಾಡೋಕ್ಕಾಗಲ್ಲಪ್ಪ, ನನಗೆ ತುಂಬ ಭಯ ಆಗುತ್ತೆ, ಈ ರೀತಿ ಕಾನ್ಫಿಡೆನ್ಸೇ ಇರಲ್ಲ. ಆಮೇಲೆ ಈಗಿನ ಯಂಗರ್ ಜನ್ರೇಷನಲ್ಲಿ ಎಷ್ಟೊಂದು ಜನ ತುಂಬ ಚೆನ್ನಾಗಿ ಓದಿರ್ತಾರೆ, ಆದರೆ ಇಂಟರ್ವ್ಯೂಗೆ ಹೋದಾಗ ಅವರಿಗೆ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಬರಲ್ಲ. ಆ ಕಾನ್ಫಿಡೆನ್ಸ್ ಅನ್ನೋದು ಸ್ವಲ್ಪನೂ ಇರಲ್ಲ. ಕೊನೆಗೆ ನಾವು ರಿಪೋರ್ಟ್ ಏನು ಕೊಡ್ತೀವಿ? ಝೀರೋ ಕಾನ್ಫಿಡೆನ್ಸ್ ಅಂತ ಹೇಳಿಬಿಟ್ಟು ಹೇಳ್ಬಿಡ್ತೀವಿ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೆಲ್ಫ್ ಲವ್ನ ನಮ್ಮನ್ನು ನಾವೇ ಕಾನ್ಫಿಡೆಂಟಾಗಿ ಇಟ್ಕೊಂಡಾಗ ಏನಾಗುತ್ತೆ, ಖಂಡಿತವಾಗ್ಲೂ ನಾವು ಏನು ಬೇಕಾದ್ರೂ ಜಯಿಸ್ತೀವಿ ಅಂತ ಹೇಳ್ಬೋದು. ಆಮೇಲೆ ನಮ್ಮ ವ್ಯಾಲ್ಯೂಸ್ ಅಂದರೆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಮ್ಮ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಳ್ಳೋ ಮನೋಭಾವ ಕೂಡ ಆಗುತ್ತೆ. ಎಷ್ಟೊಂದು ಜನ ನಮ್ಮ ನಿಮ್ಮ ನಡುವೆ, ಇಲ್ಲಿ ಗಂಡಸರು ಹೆಂಗಸರು ಅಂತೆಲ್ಲ, ಈ ಮಕ್ಕಳು ಯಾರು ಬೇಕಾದ್ರೂ ಇರ್ಬೋದು, ಕಾನ್ಫಿಡೆನ್ಸ್ ಇರಲ್ಲ ಅಂತ ಹೇಳಿದ್ನಲ್ಲ, ಎಲ್ಲದಕ್ಕಿಂತ ಫಸ್ಟ್ ಆಫ್ ಆಲ್ ನೀವು ಸಣ್ಣ ಮಗು ನೋಡ್ತಿರಲ್ಲ, ಸೈಕಲ್ ತುಳಿಯಲ್ಲ ಅಂತ ಹೇಳುತ್ತೆ. ಆದರೆ ನೀವು ಬೂಸ್ಟಪ್ ಮಾಡಿದಾಗ ಏನಾಗುತ್ತೆ, ಸೈಕಲ್ ತುಳಿ ಅದನ್ನು ಕಲ್ತ್ಕೊಳ್ಳುತ್ತೆ. ಜಂಪ್ ಮಾಡಲ್ಲ ಅಂತ ಹೇಳುತ್ತೆ, ಅಥವಾ ನೀವು ಪ್ಲೇಗ್ರೌಂಡ್ಗೆ ಹೋದಾಗ ಆಟ ಆಡಲ್ಲ, ಜಾರಬಂಡಿ ಮಾಡಲ್ಲ ಅಂತ ಹೇಳುತ್ತೆ. ಈ ರೀತಿ ಕಾನ್ಫಿಡೆನ್ಸ್ ತುಂಬಿದಾಗ, ಅಂದರೆ ನಾ ಹೇಳ್ದಂಗೆ ಪ್ರತಿ ಸಲ ಯಾರೂ ನಿಮ್ಮ ಜೊತೆ ಇರೋದಿಲ್ಲ, ನಿಮಗೆ ನೀವೇ ಕಾನ್ಫಿಡೆನ್ಸ್ನ ತುಂಬ್ಕೋಬೇಕು. ಈ ಕೆಲಸ ಮಾಡೋಕ್ಕೆ ಬರಲ್ಲ, ನನಿದಾಗಲ್ಲ, ಈ ಬೇಡ ನೋ ಅನ್ನೋದಿದೆಯಲ್ಲ, ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕಿ. ನಂಗೆ ಇಂಗ್ಲೀಷ್ ಬರಲ್ಲ ಅನ್ನೋದನ್ನು ತುಂಬ ಜನನ ನಾವು ನೋಡಿದ್ದೀವಿ ಖಂಡಿತವಾಗ್ಲೂ. ನಾಲ್ಕಾರು ಜನ ಇದ್ದಾಗ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಈ ರೀತಿ ಸುಮ್ಮನೆ ಮುಂದೊಂಗಿದೆ, ಏನು

ಮಾಡ್ತಾರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತಾರೆ. ಇದೇನಾಗುತ್ತೆ ಅಂದರೆ ನೆಗೆಟಿವ್ ಥಾಟ್ಸ್ಗೆ ಅವಕಾಶ ಆಗುತ್ತೆ, ಹಾಗೆಯೇ ನಾವು ಒಂಥರ ಚಿಪ್ಪಿನಲ್ಲಿ ಮುಚ್ಚೋಗ್ತೀವಿ, ಮನಸ್ಸಿಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ನಾವೇ ಒಂಥರ ಎಸ್ ಐ ಕ್ಯಾನ್ ಡೂ ಅಂತ ಹೇಳಿ ಅನ್ಕೋಬೇಕು.

ನೋಡಿ, ಸ್ಟಾಪ್ ಅಂದಿದ್ದಕ್ಕೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಏನು ಅಂದರೆ, ನೀವು ಕೂಡ ನಮಗೆ ಮೆಸೇಜ್ ಮಾಡ್ಬೋದು, ನಿಮ್ಮ ಸೆಲ್ಫ್ ಲವ್ ಇಂದ ನಿಮಗೆ ಯಾವ ಕಾನ್ಫಿಡೆನ್ಸು ಜಾಸ್ತಿ ಆಗಿದೆ, ಈ ಸೆಲ್ಫ್ ಲವ್ಯಿಂದ ನಿಮ್ಮ ಯಾವ ಕಾನ್ಫಿಡೆನ್ಸ್ನ ನೀವು ಬೂಸ್ಟಪ್ ಮಾಡ್ಕೊಂಡಿದ್ದೀರಾ, ಯಾವುದನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನೀವು ನಮಗೆ ಮೆಸೇಜ್ ಮಾಡ್ಬೋದು. ನಮ್ಮ ವಾಟ್ಸಪ್ ನಂಬರ್ 9480901013 9480103 ಇಲ್ಲಿಗೆ ಮೆಸೇಜ್ ಮಾಡಿ.

0: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
1: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
0: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
2: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
3: ಆಕಾಶವಾಣಿ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಹಿಂಗಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
10: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ, ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000ಕ್ಕೂ ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ಒನ್ 1.3 ಮೆಗಾಹರ್ಟ್ಸ್ ನಲ್ಲಿ ಮ್ಯೂಸಿಕಲ್ ಇಯರ್ಸ್ ನಿಮ್ಮ ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್. ನಾವು ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೇನೆ ಇದು ಬಹಳಷ್ಟು ಜನರ ಕುಗ್ಗಿಸುತ್ತೆ ಅಂತ ಹೇಳೋದಕ್ಕೆ ನಮ್ಮ ಜೊತೆಗೆ ನಾವು ಅನ್ಕೊಂಡಿರ್ತೀವಿ, ಹೇಗೆ ಇದು ಸಾಧ್ಯ, ಹೆಂಗೆ ಮಾಡ್ಕೋಬೇಕು ಅಂತ ಹೇಳಿ. ಎಲ್ಲ ಕ್ವೆಶ್ಚನ್ನು ಉತ್ತರ ನಮ್ಮಲ್ಲೇ ಇದೆ. ಯಾಕೆ ಗೊತ್ತಾ, ಇವಾಗ ಒಂಥರ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತಾರಲ್ಲ, ಸ್ವೀಕಾರ ಮಾಡಬೇಕು. ಎಲ್ಲರಿಗೂ ಎಲ್ಲ ಕೆಲಸ ಬರುತ್ತೆ ಅಂತ ಇಲ್ಲ. ಆದ್ದರಿಂದ ನಾವು ಅನ್ಕೋಬೇಕು, ಇದು ನನಗೆ ಬರುತ್ತೆ ಅಥವಾ ನನಗೆ ಬರೋದಿಲ್ಲ ಅಂತ ಹೇಳಿದ್ರೆ ಒಪ್ಕೋಬೇಕು. ಬರೋದನ್ನ ಚೆನ್ನಾಗಿ ಮಾಡೋಣ, ಬರದೇ ಇದನ್ನು ಇನ್ನೂ ಮುನ್ನುಗ್ಗಿ ನಾ ಮಾಡ್ತೀನಿ ಅಂತ ಹೇಳಿ ಧೈರ್ಯ ಇದ್ರೆ ಮಾಡ್ತೀನಿ ಅಂದರೆ ಕಾನ್ಫಿಡೆನ್ಸ್ ಇದ್ರೆ ಹೋಗಿ. ಆದರೆ ಬರದೇ ಇದ್ರೂ ಕೂಡ ಇಲ್ಲ ನನಗೆ ಬರುತ್ತೆ ಅಂತ ಒಂದು ಬಿಲ್ಡಪ್ ಇದೆಯಲ್ಲ, ಅದು ಮಾತ್ರ ಬೇಡ. ಆವಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಈ ಸೆಲ್ಫ್ ರೆಸ್ಪೆಕ್ಟ್, ನಾವು ಎಲ್ಲೂ ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಖಂಡಿತವಾಗ್ಲೂ ಬಿಟ್ಕೊಡ್ಬಾರ್ದು. ಇಲ್ಲ, ನಮಗೆ ನಾವೇ ನಿಂತ್ಕೊಂಡಾಗ ಮಾತ್ರ ನಾವು ಸಮಾಜನ ಎದುರಿಸೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಎಲ್ಲದರಲ್ಲೂ ನಾನು ಪರ್ಫೆಕ್ಟ್, ಪರಿಪೂರ್ಣತೆಯಿಂದ ಇರ್ತೀನಿ ಅನ್ನೋದಿದೆಯಲ್ಲ, ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ. ಆ ಸ್ಟ್ರೆಸ್ ಕಡಿಮೆ ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಈಸಿ ಆಗುತ್ತೆ. ಏ, ಬೆಳಗಿಂದ ಹಾಗೆ ಹೀಗೆ ಎಲ್ಲ ಮಾಡಬೇಕು, ಇದು ಮುಗಿಸ್ಬೇಕು, ಅದು ಮುಗಿಸ್ಬೇಕು, ತೀರಾ ಆಗಲಿಲ್ವಾ, ಬಿಟ್ಟಾಕಿ ಆ ಸ್ಟ್ರೆಸ್ಸನ್ನು ತಲೆಯಿಂದ ಹಾಕಿ, ಅಥವಾ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಹಿಂದಿನ ದಿವಸ ಇದಿಷ್ಟು ನಾನು ಮಾಡ್ತೀನಿ, ಮುಗಿಸ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ಅಂತಿದ್ರೆ ಮಾಡಿ. ಏಜ್ ಆಗ್ತಾ ಆಗ್ತಾ ನಂಗೆ ಆಗ್ತಿಲ್ಲಪ್ಪ ಅಂತ ಹೇಳಿದ್ರೆ ಬೇಡ, ಅದನ್ನು ನಿಧಾನಕ್ಕೆ ಮಾಡ್ಕೊಳ್ಳಿ, ನಿಮ್ಮದೇ ಆದ ಟೈಮನ್ನು ಇಟ್ಕೊಳ್ಳಿ. ಆಮೇಲೆ ವ್ಯಾಲ್ಯೂಸ್ನ ಕಂಡ್ಕೋಬೇಕು, ಯಾವ ವ್ಯಾಲ್ಯೂ ಮುಖ್ಯ ಅಂತ ಹೇಳಬೇಕು. ಇದರಿಂದ ಏನಾಗುತ್ತೆ ಅಂದರೆ ಈ ಸೆಲ್ಫ್ ರೆಸ್ಪೆಕ್ಟ್ ಇರೋದ್ರಿಂದ ಅನಗತ್ಯ ಅವಮಾನ ಮಾಡೋದಿರುತ್ತೆ ಅಥವಾ ಒಂಥರ ದುರ್ವ್ಯವಹಾರಗಳನ್ನೆಲ್ಲ ನಾವು ಸಹಿಸಬೇಕು ಅಂತ ಬೇಡ, ಅದನ್ನೆಲ್ಲ ತಳ್ಳಿ ಹಾಕಿದಾಗ ಮಾತ್ರ ನಾವು ನಮ್ಮ ಸೆಲ್ಫ್ ಲವ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.

ಕನ್ನಡ ಕಾಮನಬಿಲ್ಲಿನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮಲ್ಲಿ. ನಾವು ಸೆಲ್ಫ್ ಲವ್ ಬಗ್ಗೆ ಹೇಳ್ತಾ ಇದ್ವಿ. ಆಮೇಲೆ ನೀವು ನೋಡಿದ್ದೀರಾ, ಸ್ವಲ್ಪ ಹಳೆಯ ಕಾಲದವರು ಅಂತ ಹೇಳಿದಾಗ ಅಂದರೆ ಅಮ್ಮ ಆ ವಯಸ್ಸಿನವರೆಲ್ಲ, ಅಯ್ಯೋ ನಾವು ಬರೀ ಮನೆಗೋಸ್ಕರನೇ ಕೆಲಸ ಮಾಡಬೇಕು, ಮನೆಗೋಸ್ಕರನೇ ಎಲ್ಲರನ್ನೂ ಚೆನ್ನಾಗಿಡಬೇಕು ಅಂತ ಹೇಳ್ತಾ ತಮ್ಮನ್ನು ತಾವೇ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡ್ಕೋತಾ ಇದ್ರು. ಪಾಪ ತುಂಬ ಒಂದು 60 ವಯಸ್ಸಿನ ನಂತರ ಬಹಳ ಸುಸ್ತಾಗ್ತಾ ಇರೋದು ಈ ರೀತಿ. ಆಮೇಲೆ ಇನ್ನು ಗಂಡಸರು ತುಂಬ ಕಷ್ಟಪಟ್ಟು ಮನೆಗೆ ಕೆಲಸ ಮಾಡಿ ಅವರು ಕೂಡ ಒಂದು ರೀತಿಯಲ್ಲಿ ತಮ್ಮ ಕೇರ್ ತಾವೇ ತಗೊಳ್ತಿಲ್ಲ. ಆದ್ದರಿಂದ ಈ ಸೆಲ್ಫ್ ಲವ್ಲ್ಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಗೊತ್ತಾ, ಸ್ವ ಆರೈಕೆ ಅಂತ ಹೇಳ್ತೀವಲ್ಲ, ಸ್ವಯಂ ಆರೈಕೆ ತುಂಬ ಮುಖ್ಯ. ಸೆಲ್ಫ್ ಕೇರ್, ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು, ನಿಯಮಿತ ವ್ಯಾಯಾಮವನ್ನು ಮಾಡಬೇಕು, ಆಮೇಲೆ ಸಾಕಷ್ಟು ನಿದ್ರೆ ಮಾಡಿ. ನಿದ್ರೆ ಟೈಮಲ್ಲಿ ನಿದ್ರೆಯನ್ನು ಮಾಡಲೇಬೇಕು. ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ ಮಾರನೇ ದಿವಸ ಬೆಳಗ್ಗೆ ಎದ್ದಾಗ ಹೋಲ್ ಆಫ್ ದ ಬಾಡಿ ಒಂಥರ ನೆವ್ತಾ ಇರುತ್ತೆ, ಇಂಟ್ರೆಸ್ಟ್ ಇರಲ್ಲ. ಇದೆಲ್ಲ ಒಂದಕ್ಕೊಂದು ಚೈನ್ ಆಫ್ ರಿಯಾಕ್ಷನ್ಸ್ ನಡೀತಾ ಹೋಗ್ತಾ ಇರುತ್ತೆ. ಆದ್ದರಿಂದ ಅದನ್ನು ಮಾಡಿದ್ರೆ ನಿದ್ರೆನ ಚೆನ್ನಾಗಿ ಇರುತ್ತೆ. ಓ ಹಲವಾರು ಚಿಂತೆಗಳಿರುತ್ತೆ, ಏನು ಮಾಡೋದು, ಸ್ವಲ್ಪ ಚಿಂತೆನ ಬದಿಗಿಡಿ. ಎಲ್ಲರಿಗೂ ಚಿಂತೆ ಇರುತ್ತೆ, ಆದ್ದರಿಂದ ವ್ಯಾಯಾಮ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಬಾಡಿ ಸ್ವಲ್ಪ ಸ್ಟ್ರೈನ್ ಆಗುತ್ತಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ ಕೂಡ. ಆಮೇಲೆ ಒಂದು ಕಡೆ ನಾವು ಮಾತಾಡ್ತಾ ಇದ್ದಾಗ ಇಲ್ಲೆಲ್ಲೋ ನೆಗೆಟಿವ್ ಎನರ್ಜಿ ಇದೆ, ಅವ್ರು ಹೇಳ್ತಾ ಇರೋದು ಸರಿಗಿಲ್ಲ ಅಂತ ಹೇಳಿ ನಿಮಗೆ ಅನಿಸಿದ್ರೆ, ಖಂಡಿತವಾಗ್ಲೂ ನೀವು ಆ ಒಂದು ಪ್ಲೇಸಿಂದ ಅಥವಾ ಆ ಒಂದು ಗುಂಪಿಂದ

ಈಚೆ ಬಂದ್ಬಿಡಬೇಕು. ಆ ಪಾಸಿಟಿವ್ ಥಿಂಕಿಂಗ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ನಾವು ಅಲ್ಲೇ ಇರ್ತೀವಿ ಅಂತ ಹೇಳಿದ್ರೆ ಇನ್ನೂ ಯಾರ್ಯಾರ್ದೋ ಬಗ್ಗೆ, ಇನ್ಯಾವುದೋ ವಿಷಯದ ಬಗ್ಗೆ, ಇಲ್ಲ ಸಲ್ಲದ ವಿಷಯಗಳ ಬಗ್ಗೆ ಎಲ್ಲ ತಲೆಯಲ್ಲಿ ತುಂಬ್ಕೊತಾ ಹೋಗ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ಒಂಥರ ಟೀಕೆ ಇದೆಲ್ಲ ನೋಡ್ಬಿಟ್ಟು ನಾವು ಮಾತಾಡ್ತೀವಿ, ಇನ್ನೊಬ್ಬರನ್ನ ಆಡ್ಕೋತೀವಿ. ಅದರಿಂದ ಸ್ವಲ್ಪ ಆ ನೆಗೆಟಿವ್ ಸರ್ಕಲಿಂದ, ನೆಗೆಟಿವ್ ಎನರ್ಜಿಯಿಂದ ಈಚೆ ಬಂದ್ಬಿಡಿ. ಆಮೇಲೆ ನಮ್ಮನ್ನು ಅವೇ ಒಂದು ಗಡಿಯನ್ನು ಹಾಕೋಬೇಕು, ಒಂದು ಬೌಂಡ್ರಿಯನ್ನು ಹಾಕೋಬೇಕು. ನಂದು ಈ ಬೌಂಡ್ರಿ ಇಷ್ಟೇ, ಅದನ್ನು ಮೀರಿ ನಾನು ಹೋಗೋದಿಲ್ಲ. ಇದು ಒಂದು ದುಡ್ಡಿನ ವಿಷಯದಲ್ಲಾಗಿರಬಹುದು, ಒಂದು ಫುಡ್ ವಿಷಯದಲ್ಲಾಗಿರ್ಬೋದು, ಯಾವುದರಲ್ಲೇ ಆಗಿರ್ಬೋದು, ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಅಗತ್ಯ ಇದ್ದಾಗ ಸೇ ನೋ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಇಲ್ಲ ಅನ್ನೋ ಒಂದು ಮಾತನ್ನು ಕಲ್ತ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಜನ ಕಟ್ಟು ಬಿದ್ದುಬಿಡ್ತಾರೆ. ಆಯಿತು ಮಾಡಿಕೊಡ್ತೀನಿ, ಆಯಿತು ಇಲ್ಲ ಮಾಡಿಕೊಡ್ತೀನಿ, ಆಮೇಲೆ ನಿಮ್ಗೆ ಹ್ಞೂ ಅದನ್ನು ಮಾಡ್ತೀನಿ, ಅದು ನಿಮ್ಮ ಕೈಲಾಗಲ್ಲ ಅಂದರೆ ಎಸ್ ನನ್ನ ಕೈಲಾಗಲ್ಲ ಅಂತ ನೀಟಾಗಿ ಸಮಾಧಾನವಾಗಿ ಹೇಳಿ ಇನ್ನೊಬ್ಬರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅಥವಾ ಬೇಜಾರಾದರೂ ಕೂಡ ನಂತರ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೇನು ಅದನ್ನು ತಿಳ್ಕೋಬೇಕು. ಆಮೇಲೆ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಗೌರವಿಸ್ತಾ ಹೋಗಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ.

ಎಫ್ ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಮಿಲ್ಲಿನಲ್ಲಿ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ. ಹಾಗೆ ನಮ್ಮ ಸ್ನೇಹಿತರು ಕಳಿಸಿದಾರಲ್ವಾ ಮೆಸೇಜ್ನ ನೋಡ್ಬೋದು. ಶಾಂತಾಚಾರ್ ಬಡಿಗೇರ್ ಕುಕ್ಕನೂರ್ ಹರಿಹರದಿಂದ ಹೇಳ್ತಾ ಇದ್ದಾರೆ, ನಾನೇ ಶ್ರೇಷ್ಠ ಎಂದು ಭಾವಿಸುವ ಮನಸ್ಥಿತಿ

0: ಅಮರಕೋಶನ ನಿಘಂಟಲ್ಲಿ ಹೇಳುತ್ತೆ, ಅದರಿಂದ ಅದು ತಪ್ಪು ಕೂಡ, ಅದನ್ನು ನಾನೇ ಯಾವಾಗಲೂ ಅಂತ ಹೇಳುತ್ತಾರೆ. ಆಮೇಲೆ ಕನಕದಾಸರು ಹೇಳಿದ್ದು ನಾನು ಹೋದರೆ ಹೋದೇನು ಅಂತ ಹೇಳ್ಬಿಟ್ಟು ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾರೆ, ಕರೆಕ್ಟು. ಆದರೆ ನಮ್ಮನ್ನು ನಾವು ಒಂದೊಂದು ಸತಿ ಪ್ರೀತಿಸ್ಕೋಬೇಕು ಅಂತ ಅದ್ರ ಬಗ್ಗೆ ನಾವು ಇವತ್ತು ಹೇಳ್ತಾ ಇರೋದು. ನಾಗೇಂದ್ರ ತವರ್ಕೆರೆ ಕುಣಿಗಲ್ ತಾಲೂಕಿನಿಂದ ನಮ್ಮನ್ನು ನಾವು ಧೈರ್ಯ ತಗೊಳ್ಳೋದೆ ತುಂಬ ಮುಖ್ಯ. ಅದೇ ಸೆಲ್ಫ್ ಲವ್ ನಾಗೇಂದ್ರ ಅವರೇ ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಆಮೇಲೆ ಇವರು ಹೇಳ್ತಾ ಇದ್ದಾರೆ, ಸುಧೀಂದ್ರ ಸರ್ ಮೂವರು ಮಾತನ್ನು ಕೇಳ್ತಾ ಇದ್ದೇನೆ, ಸಖತ್ ಒಂಥರ ಜೋಶ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರು ಹೇಳ್ತಾ ಇದ್ದಾರೆ, ಶುಭೋದಯ ಅಂತ ಹೇಳ್ಬಿಟ್ಟು ಸೆಲ್ಫ್ ಲವ್ ನನಗೆ ಧೈರ್ಯದಿಂದ ಮುನ್ನುಗ್ಗದನ್ನ ಕಲಿಸ್ತು ಅಂತ ಹೇಳ್ಬಿಟ್ಟು, ಹಾಗೆ ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸೋದನ್ನು ಕೂಡ ಕಲಿಸ್ತು, ಆತ್ಮಸ್ಥೈರ್ಯ ಹೆಚ್ಚಿಸಿತು ಅಂತ ಹೇಳ್ಬಿಟ್ಟು ಫಣೀಂದ್ರ ವಿನೋಬಾನಗರ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ವಿಜು ಹೇಳ್ತಾ ಇದ್ದಾರೆ, ಸೆಲ್ಫ್ ಲವ್ ತುಂಬ ಮುಖ್ಯ ಚಂದ್ರಿಕಾ, ನಮ್ಮನ್ನು ನಾವು ಪ್ರೀತಿ ಆತ್ಮವಿಶ್ವಾಸ ಗುಣ ಇಟ್ಕೊಂಡೇ ಬದುಕು ಸಾಗಿಸ್ಬೇಕು, ಆಗಲೇ ಬದುಕು ಚಂದ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ವಿಜು ಅವರೇ. ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದ್ದು ಪ್ರೀತಿ ಆಕಾಶವಾಣಿ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ಮೇಡಮ್, ಮನದ ಭಾವನೆಗಳನ್ನ ಹಂಚಿಕೊಳ್ಳೋಕೆ ಅವಕಾಶ ಕೊಟ್ಟಿದೆ, ಇದು ನನ್ನ ಭಾಗ್ಯ ಅಂತ ಹೇಳ್ತೀನಿ ಅಂತ ಹೇಳಿಬಿಟ್ಟು ಪ್ರೀತಿ ವಿಶ್ವಾಸ ಎಲ್ಲ ಜಾಸ್ತಿ ಆಗಿದೆ ಅಂತ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಸೆಲ್ಫ್ ಕಾನ್ಫಿಡೆನ್ಸ್ ಒಬ್ಬರಕ್ಕೆ ಬರದ್ಬೇಕು, ಹಾಗೆಯೇ ನನಗೆ ಬದುಕಿನಲ್ಲಿ ಮುಂದೆ ಏನಾದರೂ ಸಾಧನೆ ಮಾಡೋಕ್ಕೆ ಉತ್ಸಾಹ ಕೊಡುತ್ತೆ, ಓವರ್ ಕಾನ್ಫಿಡೆನ್ಸ್ ಮಾತ್ರ ಇರಬಾರ್ದು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಆಮೇಲೆ ಇಲ್ಲಿ ತುಂಬ ದೊಡ್ಡ ಮೆಸೇಜ್ ಕಳಿಸಿದ್ದಾರೆ ಯಾರು ಅಂತ ಹೇಳಿದ್ರೆ ಪಲ್ಲವಿ ಗೌಡ ಅವರು, ಮೈಸೂರು ರಸ್ತೆ ಬೆಂಗಳೂರಿನಿಂದ. ಅವರಿಗೆ 10-12 ವರ್ಷದ ಕೆಳಗಡೆ ಕಾನ್ಫಿಡೆನ್ಸೇ ಇರಲಿಲ್ಲ ಅಂತೆ, ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದ್ರು, ಎಲ್ಲದಕ್ಕೂ ಅಪ್ಪ ಇರಬೇಕು ಅಮ್ಮ ಇರಬೇಕು, ಎಲ್ಲಿ ಹೋದ್ರೂ ಸಿಸ್ಟರ್ ಜೊತೆಗೆ ಹೋಗೋದು ಈ ರೀತಿ ಆಗ್ತಾಯಿತ್ತು. ಬಟ್ ನನಗೆ ನಾನೇ ಒಂದು ದಿವಸ ರಿಯಲೈಸ್ ಆಯಿತು, ಆಮೇಲೆ ನನಗೆ ನಾನೇ ಕಾನ್ಫಿಡೆನ್ಸ್ ಬೆಳ್ಕೊಂಡೆ, ಈಗ ನಾನೇ ಒಬ್ಬಳೇ ಫ್ಲೈಟಲ್ಲೆಲ್ಲ ಕಡೆ ಹೋಗ್ತೀನಿ, ಏನು ಬೇಕಾದ್ರೂ ನಿಭಾಯಿಸ್ಬಲ್ಲೆ ಅನ್ನೋ ಒಂದು ಛಾತಿ ಇದೆ ಅಂತ ಹೇಳ್ತಾ ಇದ್ದಾರೆ. ವೆರಿ ನೈಸ್ ಮೆಸೇಜ್ ಪಲ್ಲವಿ. ಹಾಗೆಯೇ ಸ್ವಪ್ರೀತಿಯನ್ನು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಟ್ಲಿ ಮಳವಳ್ಳಿ ತಾಲೂಕು ಮಂಜದಿಂದ ಹೇಳ್ತಾ ಇದ್ದಾರೆ, ತುಂಬ ಇಷ್ಟ ಆಯಿತು ನವಿಲುಗರಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇವರು ಹೇಳ್ತಾ ಇದ್ದಾರೆ, ಚಂದ್ರಿಕಾ ಮ್ಯಾಮ್ ವಾವ್ ನಿಮ್ಮ ಸಲಹೆ ನಾವು ಇನ್ನು ಮುಂದೆ ಫಾಲೋ ಮಾಡ್ತೀನಿ, ಗುಡ್ ಸಂದೇಶ ನಿಂತಿದ್ದಾರಾ, ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ. ಜೊತೆಗೆ ನನ್ನ ಜೊತೆಯಲ್ಲಿ ಯಾರಿಲ್ಲ ಅಂದರೂ ಜೀವನ ಮಾಡಬಲ್ಲೇನೋ ಆತ್ಮವಿಶ್ವಾಸ ಹೆಚ್ಚಾಗಿದೆ, ಈ ಆತ್ಮವಿಶ್ವಾಸವನ್ನು ನಾನು ಯಾರೊಂದಿಗೂ ಬಿಟ್ಟುಕೊಡಲು ಇಷ್ಟಪಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿಂದ, ಕೀಪ್ ಇಟ್ ಅಪ್ ಶೋಭಾ ಶೆಟ್ಟಿ, ಖಂಡಿತವಾಗ್ಲೂ ನಿಮಗೆ ಈ ಕಾನ್ಫಿಡೆನ್ಸ್ ಬಹಳ ಬಹಳ ಮುಖ್ಯ ಆಗುತ್ತೆ.
1: ಗೊತ್ತಾ ನಿಮಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
3: ಜನ ಕಲ್ಯಾಣಕ್ಕೆ.
4: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
5: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ,
6: ಒಳ್ಳೆ ಟೀಚರ್ಸ್ ಇರಬೇಕು,
5: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
4: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
7: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9162-53458.
0: FM ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮದಲ್ಲಿ ಸೆಲ್ಫ್ ಲವ್ ಬಗ್ಗೆ ಹೇಳ್ತಾ ಇದ್ವಿ. ತುಂಬ ಜನ ನಿಮ್ಮ ತುಂಬ ಪ್ರೀತಿಯ ಮೆಸೇಜನ್ನು, ತುಂಬ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀರಾ. ಹಾಗೆ ಇದರಿಂದ ತುಂಬ ಉಪಯೋಗನೂ ಕೂಡ ಇದೆ ಸೆಲ್ಫ್ ಲವ್ ಇರೋದ್ರಿಂದ. ಅಂದರೆ ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಏನಾಗುತ್ತೆ ಅಂದರೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೆಚ್ಚುತ್ತೆ, ಆಮೇಲೆ ಸ್ಟ್ರೆಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಳ್ಳೊಳ್ಳೆ ಸಂಬಂಧಗಳನ್ನ ನಾವು ಅಂದರೆ ಫ್ರೆಂಡ್ಶಿಪ್ನ ಮಾಡ್ಕೋಬಹುದು, ನೆಂಟರಿರ್ಬೋದು, ಈವನ್ ಕಸಿನ್ಸು, ಯಾರು ಬೇಕಾದ್ರೂ ನಾವು ಒಳ್ಳೆ ರೀತಿಯಲ್ಲಿ ಒಂದು ಬಾಂಧವ್ಯವನ್ನು ಬೆಳೆಸ್ಕೋಬೋದು, ಸಹಾಯ ಆಗುತ್ತೆ. ಆಮೇಲೆ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಸವಾಲುಗಳನ್ನು ಎದುರಿಸೋ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತೆ. ಕಾನ್ಫಿಡೆನ್ಸ್ ಬಂದಿರೋದ್ರಿಂದ ಸಂತೋಷ ಮತ್ತು ತೃಪ್ತಿ ಕೂಡ ಹೆಚ್ಚು.

ಕನ್ನಡ ಕಾಮನ್ ಬಿಲ್ಲಿನಲ್ಲಿ ನಾವು ನಮ್ಮ ಸ್ವಯಂ ಪ್ರೀತಿ ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಿದ್ದಾಗ ಒಂದು ತಿಳ್ಕೊಳ್ಳಿ, ಇದು ಒಂದು ದಿವಸದಿಂದ ಬರೋದಿಲ್ಲ, ಅದು ಗೆಳಗೆಯಿಂದ ಬರೋದಿಲ್ಲ. ಇದಕ್ಕೆ ಒಂದು ನಮ್ಮನ್ನು ನಾವೇ ಒಂದು ಚಾರ್ಟ್ ಹಾಕ್ಕೊಂಡಾಗ ಮಾತ್ರ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದು ಪ್ರತಿದಿನದ ಅಭ್ಯಾಸ, ಒಂಥರ ಮಾಡ್ಕೊತ ಹೋಗಬೇಕು. ಒಂದು ಟೈಮ್ ಟೇಬಲ್ ಅಂತ ಹೇಳಿದ್ನಲ್ಲ, ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಇವತ್ತು ಎದ್ದಿದ್ದೀನಿ, ನನಗೆ ಒಳ್ಳೆ ದಿನ ಕೊಡು ಅಂತ ಕೇಳಿಕೊಂಡು ಒಳ್ಳೆಯ ವಿಷಯಗಳನ್ನ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಡೈರಿಯಲ್ಲಿ ಬರೀರಿ, ಅಥವಾ ಒಂದು ಗ್ರ್ಯಾಟಿಟ್ಯೂಡ್ ದಿನಚರಿಯಲ್ಲಿ ಯಾರಿಗಾನ ಒಂದು ಸಾರಿ ಥ್ಯಾಂಕ್ಸ್ ಹೇಳೋದನ್ನು ಕಲಿತ್ರೆ ಖಂಡಿತವಾಗ್ಲೂ ಅದು ನಮ್ಮನ್ನು ಒಂದು ಒಳ್ಳೆ ಸರ್ಕಲ್ಲಿಗೆ ಕರ್ಕೊಂಡೋಗುತ್ತೆ. ಆಮೇಲೆ ನಿಮ್ಮ ಇಷ್ಟದ ಚಟುವಟಿಕೆಗಳನ್ನ ಮಾಡಿ, ಅಯ್ಯೋ ನಂಗೆ ಟೈಮ್ ಇರಲ್ಲ, 10-12 ಕೆಲಸ ಗಂಟೆ ನಾವು ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀವಿ, ಇನ್ನೇನೋ ಟಿವಿ ನೋಡ್ತೀವಿ, ಎಲ್ಲ ಮಾಡ್ತೀವಿ, ಅದ್ರ ಬದಲು ನನ್ನದೇ ಆದ 1/2 ಗಂಟೆ ಸಮಯ ತೊಗೊಂಡು ಇಟ್ಕೊಳ್ಳಿ. ನಿಮಗೇನೋ ಒಂದು ಸ್ಟಿಚಿಂಗ್ ಇಷ್ಟ ಇರಬಹುದು, ಗಾರ್ಡನಿಂಗ್ ಇಷ್ಟ ಇರಬಹುದು, ವಾಕಿಂಗ್ ಇಷ್ಟ ಇರಬಹುದು, ಯೋಗ ಮಾಡಬಹುದು, ಅಥವಾ ಇನ್ನೂ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬೋದು, ಅಥವಾ ಕ್ಲೀನಿಂಗ್ ಇರಬಹುದು, ಅಥವಾ ಮನೆಯಲ್ಲಿ ಆ ರೀತಿ ಈ ರೀತಿಯಲ್ಲಿ ಜೋಡಣೆ ಮಾಡ್ತೀನಿ ಅಂತ ಹೇಳ್ಬೋದು. ಇವನ್ನೆಲ್ಲ ಮಾಡ್ತಾ ಹೋದರೆ ನಿಮ್ಮದೇ ನಿಮ್ಮ ಟೈಮ್ ಕೊಟ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಈ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಏನೇ ಒಂದು ಸಣ್ಣದ ಸಾಧನೆ ಮಾಡಿದ್ರು ಹೇಳ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅಯ್ಯೋ ನಾನು ಇಷ್ಟು

ಆ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನಿಮಗೆ ಅದು ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ, ಖುಷಿ ಆಗುತ್ತೆ, ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಆಮೇಲೆ ಆರೋಗ್ಯಕರ ಆಹಾರ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ನಿಯಮಿತ ವ್ಯಾಯಾಮ ಬೇಕು, ಆಮೇಲೆ ನಿದ್ದೆ ಬೇಕು. ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಗಿ ಮಾತಾಡೋಣ, ರೂಢಿಸ್ಕೊಳ್ಳಿ. ಪಾಸಿಟಿವ್ ಆಗಿ ನಮಗೆ ನಾವೇ ಮಾತಾಡಬೇಕು, ಇಲ್ಲ ನನಗೆ ಬರಲ್ಲ ಅಂದರೆ ಅಲ್ಲೇ ಫುಲ್ಲು ಕಾನ್ಫಿಡೆನ್ಸ್ ಹೋಯಿತು ಅಂತ. ಆದ್ದರಿಂದ ಹಾಗೆ ಆಗುತ್ತೆ ಅನ್ನೋದನ್ನು ಮುನ್ನುಗ್ಗಿ ನೆಗೆಟಿವ್ ಬೇಡ, ಆಮೇಲೆ ಆವಾಗ ಯಶಸ್ಸು ನಿಮ್ಮದು ಹಾಗೆ ಆಗುತ್ತೆ. ಅಭ್ಯಾಸ ಮಾಡೋದು ಹೇಗೆ? ಬೆಳಗ್ಗೆ ಬೇರೆಯವ್ರ ಬಗ್ಗೆ ಚಿಂತಿಸೋದನ್ನು ಖಂಡಿತವಾಗ್ಬಿಡಿ, ಆವಾಗ ನಿಮ್ಮ ಆರೋಗ್ಯ ಸ್ಥಿತಿ ಹೆಚ್ಚಾಗುತ್ತೆ. ಯಾರ ಬಗ್ಗೆಯನ್ನು ಒಂದು ಒಳ್ಳೆ ನೋಡಿದಾಗ ವ್ಯಕ್ತಪಡಿಸಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀರಾ, ಅಥವಾ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀರಾ, ಆ ನಿಮ್ಮ ಡ್ರೆಸ್ ಚೆನ್ನಾಗಿದೆ, ಈ ರೀತಿ ಒಂದು ಒಳ್ಳೆಯ ಮಾತನ್ನು ಒಬ್ಬರಿಗೆ ಹೇಳೋದನ್ನು ಕಲ್ತ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಇದೇನಾಗುತ್ತೆ ಅಂದರೆ ನಿಮ್ಮ ಎನರ್ಜಿನೂ ಕೂಡ ಅದು ಬೂಸ್ಟಪ್ ಆಗ್ತಾ ಹೋಗುತ್ತೆ, ನಿಮಗೆ ಸೆಲ್ಫ್ ಲವ್ ಕೂಡ ಜಾಸ್ತಿ ಆಗುತ್ತೆ.

ಸೊ ಸ್ವಲ್ಪ ನಿಮ್ಮ ಮೆಸೇಜ್ಗಳು, ನಾವು ಪ್ರಶ್ನೆ ಕೇಳಿದ್ಮೇಲೆ ನಿಮ್ಮ ಉತ್ತರ ಅಷ್ಟು ಚೆನ್ನಾಗಿ ಮುದ್ದ ಕಳಿಸಿರ್ತೀರ, ಅದ್ರ ಕಡೆ ಒಂಚೂರು ಗಮನ ಹರಿಸೋಣ. ಶಾಂತಾಚಾರ್ಯ ಅವರು ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಸಂದೇಶಗಳು ಮನ ಹುಟ್ಟಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿದ್ರೆ, ನಾವಂತೂ ಒಂಟಿಯಲ್ಲ ಮೇಡಮ್, ನನ್ನ ಜೊತೆ ನಮ್ಮ ಏನು ಅಂತ ಹೇಳಿದ್ರೆ ಆಕಾಶವಾಣಿ ಯಾವಾಗಲೂ ನನ್ನ ಜೊತೆ ಇರುತ್ತೆ. ಅದರಿಂದ ಅನುಷಾ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಇದು ಕೂಡ ನಿಮ್ಮ ಕಾನ್ಫಿಡೆನ್ಸ್, ಹಾಡುಗಳು ಕೇಳೋದು, ಮಾಹಿತಿ ಕೇಳೋದು, ಮನರಂಜನೆ ಕೂಡ ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡುತ್ತೆ. ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಅನಂತಮೂರ್ತಿ ಶೃಂಗೇರಿಯಿಂದ ಮೆಸೇಜ್, ರವೀನ್ ಕೊಪ್ಪ ಅವರು ಕೂಡ ಸಖತ್ತಾಗಿದೆ ಮೆಸೇಜ್ಗಳು. ಆಮೇಲೆ ನನಗೆ ಇವತ್ತಿನ ನೀವು ಮೆಸೇಜ್ ಕೊಟ್ಟಿದ್ದು ಇಷ್ಟ ಆಯಿತು, ಕೆಲಸದ ಜಾಗದಲ್ಲಿರಬಹುದು ಎಲ್ಲೇ ಆಗಲಿ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ, ಸ್ವಲ್ಪ ಭಯ ಬೀಳ್ತಿದ್ದೆ, ಈಗ ಅನುಭವದಿಂದ ಆತ್ಮವಿಶ್ವಾಸ ಕಡಿಮೆ ಆಗಿದೆ ಅನಿಸ್ತು, ಬಟ್ ಅದನ್ನು ನಾನು ಡೆವಲಪ್ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ರವೀನ್ ಕೊಪ್ಪ ಅವರು. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಮೆಸೇಜಸ್, ತುಂಬ ತುಂಬ ಖುಷಿ ಆಯಿತು ನಿಮ್ಮ ಮೆಸೇಜ್ಗಳನ್ನ ನೋಡಿ.

ಎಫ್ ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ರಿ ಇದುವರ ತನಕ ನಿಮ್ಮ ಇಷ್ಟದ ಕಾರ್ಯಕ್ರಮ ನವಿಲುಗರಿ. ನವಿಲುಗರಿಯಲ್ಲಿ ನಾವು ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇನ್ನು ಇವತ್ತಿನ ಮಾತು ಮಾಹಿತಿ ಮನರಂಜನೆ ಎಲ್ಲ ನಿಮಗೆ ಖುಷಿ ಕೊಡ್ತು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಾಮರ್ಥ್ಯ ಏನು ಅಂತ ತಿಳ್ಕೊಳ್ಳಿ, ದೌರ್ಬಲ್ಯಗಳನ್ನೆಲ್ಲ ಪಕ್ಕಕ್ಕಿಡಿ, ಕಾನ್ಫಿಡೆನ್ಸ್ ಬೆಳ್ಕೊಳ್ಳಿ, ಆವಾಗ ನಿಮ್ಮ ಸೆಲ್ಫ್ ಲವ್ಇಂದ ನೀವು ನಿಜವಾಗ್ಲೂ ಏನೇನು ಬೇಕಾದ್ರೂ ಸಾಧಿಸ್ಬೋದು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಚಚಾ ಬೈ ಬೈ ಹೇಳ್ತಾ ಇರೋದು ಚಂದ್ರಿಕಾ. ಹ್ಯಾವ್ ಎ ನೈಸ್ ಡೇ.

0: ಯಾವುದು?
1: Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
2: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
1: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
2: HAL is bringing together private industry and thousands of MSMEs to create a powerful defense manufacturing ecosystem.
1: So, every innovation is taking India one step closer to an Atmanirbhar Bharat. Powered by Indian talent, Indian technology and Indian determination.
3: 12 saal vishwas ke, vikas ke, jan kalyan ke.
4: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
5: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
4: ಏನೋ ಮಾತಾಡ್ತಿದ್ಯಾ?
5: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
6: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
7: ಅಥವಾ ಕಾಲ್ 9916253458.
8: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಸ್ಟುಡಿಯೋ ಸಮಯ ಆಗಿದೆ 1:01. ಇದು ಗುರುವಾರದ ಗುಡ್ ಟೈಮ್, ಮಧ್ಯಾಹ್ನದ ಹೊತ್ತು. ಕೆಲವರು ಅಡುಗೆ ಮನೇಲಿರ್ತೀರಾ, ಕೆಲವರು ಆಲ್ರೆಡಿ ಲಂಚ್ ಬಾಕ್ಸ್ ಓಪನ್ ಮಾಡಿ ನಡುಮನೇಲಿ ಕೂತಿರ್ತೀರಾ. ಎಲ್ಲೇ ಇರಿ, ಹೇಗೆ ಇರಿ, ಖುಷಿಯಾಗಿರಿ. ಈಗ ನಾವು ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಸಾಮಾನ್ಯವಾಗಿ ರಾತ್ರಿ ಎಲ್ಲ ಅಥವಾ ನಿನ್ನೆ ಮಧ್ಯಾಹ್ನ ಸಾಂಬಾರು ಮಾಡಿರ್ತೀವಿ, ರಾತ್ರಿಗೆ ಖಾಲಿ ಆಗೋದಿಲ್ಲ, ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ. ಅಥವಾ ಯಾರೋ ಒಬ್ರು ನಂಗೆ ಇವತ್ತು ಊಟ ಬೇಡ, ನಂಗೆ ಸಾಕು, ನಂಗೆ ಹಸಿವಿಲ್ಲ, ನಾನು ಊಟ ಮಾಡಲ್ಲ, ಅಥವಾ ಹೊರಗಡೆ ಊಟ ಮಾಡ್ಕೊಂಬಂದೆ ಅಂತ ಹೇಳಿದ್ರೆ ಅವ್ರ ಪಾಲಿಗಿದ್ದಂಥ ಸಾಂಬಾರು ಏನು ಮಾಡಬೇಕು? ವೇಸ್ಟ್ ಮಾಡೋಕ್ಕಂತೂ ನಮ್ಮ ಕೈಲಿ ಆಗೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಚೌಕಾಸಿ ಮಾಡಿ ತರಕಾರಿ ಎಲ್ಲ ತಂದಿರ್ತೀವಿ ದಿನಸಿನ, ಹಾಗಾಗಿ ಚೆಲ್ಲಕ್ಕಂತ ಮನಸ್ಸಾಗಲ್ಲ. ಹಂಗಾಗಿ ಅದರಲ್ಲೂ ಈ ಹಳ್ಳಿ ಕಡೆ ಪರವಾಗಿಲ್ಲ ಬಿಡಿ, ಈ ಕಲ್ಗಚ್ಚು ಅಂತಾರಲ್ಲ ಅದಕ್ಕೆ ಹಾಕ್ಬಿಡ್ತಾರೆ ಎಮ್ಮೆ ಹಸು ಏನೋ ತಿನ್ಕೊಂಡ್ಬಿಡುತ್ತೆ. ಆದರೆ ಸಿಟಿಲಿ ಏನು ಮಾಡಬೇಕು, ಎಲ್ಲ ತೊಗೊಂಡು ಕಸಕ್ಕೆ ಹಾಕೋಕ್ಕಾಗಲ್ವಲ್ಲ. ಅಂತಹ ಉಳಿದ ಸಾಂಬಾರನ್ನು ಬೆಳಿಗ್ಗೆಗೆ ನಾವು ಮಾಡುವಂಥ ರೊಟ್ಟಿಗೆ ಅಥವಾ ಚಪಾತಿಗೆ ಒಂದು ಚೆನ್ನಾಗಿರೋ ಗೊಜ್ಜು ಹಾಕಬೇಕು ಅಂತಂದರೆ ಏನು ಮಾಡ್ತೀರಾ? ನಿಮ್ಮಲ್ಲಿ ಏನಾದ್ರು ಐಡಿಯಾ ಇದೆ ನಮಗೆ ತಿಳಿಸ್ಕೊಡಿ. ನಮ್ಮಲ್ಲೂ ಐಡಿಯಾ ಇದೆ, ತಿಳಿಸ್ಕೊಡ್ತೀವಿ. ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಕರೆ ಮಾಡಿ ತಿಳಿಸ್ಕೊಡಿ ಬೇಗ ಬೇಗ. 0800222206 ನಮ್ಮ ದೂರವಾಣಿ ಸಂಖ್ಯೆ, ಅಥವಾ ವಾಟ್ಸಪ್ ಮಾಡಿ 9480910013.

0: ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾತ್ರಿ ಉಳಿದಿರೋ ಸಾಂಬಾರನ್ನ ಬೆಳಿಗ್ಗೆ ಹೇಗ್ ಮಾಡಬಹುದು?
4: ತುಂಬಾ ಮಿಕ್ ಹೋಗ್ಬಿಟ್ಟಿರುತ್ತೆ. ರಾತ್ರಿ ಎಲ್ಲರೂ ಮುಖ ತಿರುಗಿಸ್ತಾರೆ, ಅದನ್ನೇ ತಿನ್ನದ ಅಂತೆಲ್ಲ. ಅವಾಗ ಏನ್ ಮಾಡೋದು ಗೊತ್ತಾ? ಸ್ವಲ್ಪ ಹೆಲ್ತಿ ಡಯಟ್ ಕಾನ್ಶಿಯಸ್ ಇರೋರು ಏನ್ ಮಾಡೋದು ಅಂದ್ರೆ, ಸ್ವಲ್ಪ ಒಂದು ಬಾಂಡ್ಲೆಯಲ್ಲಿ ಒಗ್ಗರಣೆ ಹಾಕೊಂಡ್ಬಿಡೋದು, ಸ್ವಲ್ಪ ಎಣ್ಣೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ಫ್ರೈ ಮಾಡೋದು. ನಂತರ ಓಟ್ಸ್ ಇರುತ್ತಲ್ಲ, ಓಟ್ಸ್ ನಿಮ್ಮನೇಲಿ ಎಷ್ಟು ಜನ ಇರ್ತಾರೋ ಅದನ್ನು ನೋಡಿಕೊಂಡು, ಒಂದು 5 members ಇತ್ತು ಅಂದರೆ ಒಂದು 3/4 ಬಟ್ಲು ಜಾಮೂನ್ ಬಟ್ಲು ಇರುತ್ತಲ್ಲ, ಅದ್ರ ಓಟ್ಸ್ನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು, ಯಾಕೆಂದರೆ ಓಟ್ಸ್ನ ತೊಳಿಬೇಕು ಅಂತ ಹೇಳ್ತಾರೆ, ಅಸಿಡಿಟಿ ಆಗಲ್ಲ ಅದರ ನೀರೆಲ್ಲ ಹೊರಟೋದ್ರೆ ಅಂತ ಹೇಳಿ. ಆ ನಂತರ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು, ಆಮೇಲೆ ಅದಕ್ಕೆ 1-2 ಬಟ್ಲು ನೀರು ಹಾಕೋದು. ನೀರು ಹಾಕಿಬಿಟ್ಟು ಅದನ್ನು ಸಿಮ್ಮಲ್ಲಿ ಬೇಯಿಸ್ತಾ ಇಡೋಕ್ಕೆ ಇಡಬೇಕು. ಅದು ಬೇಯಿಸ್ತಾ ಇದ್ದಾಗ ಅಂದರೆ ಚೆನ್ನಾಗಿ ಬಾಯ್ಲ್ ಆಗಿ ಸಣ್ಣಗೆ ಉರಿತಾ ಅಂದರೆ ಬೇಯ್ತಾ ಹೋಗುತ್ತೆ. ಆ ನಂತರ ಏನು ಮಾಡೋದು, ಈ ಹುಳಿನ ಸ್ವಲ್ಪ ಅಥವಾ ಸಾಂಬಾರ್ ಅಂತ ಹೇಳ್ತಿರಲ್ಲ ಅದನ್ನು, ತರಕಾರಿ ಸಾಂಬಾರ್ನ ಆ ಕಡೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನು ಈ ಓಟ್ಸ್ ಒಂದು 5-6 ನಿಮಿಷ ಬೆಂದ ನಂತರ ಇದಕ್ಕೆ ಸಾಂಬಾರ್ನ ಹಾಕಿ, ಅದ್ರ ಜೊತೆಗೆ ಮೇಲ್ಗಡೆ ಇನ್ನೊಂದು 1/4 ಲೋಟ ನೀರು ಹಾಕ್ಬಿಟ್ಟು, ಆ ನಂತರ ಸ್ವಲ್ಪ ಬಿಸಿಬೇಳೆಬಾತ್ ಪೌಡರ್ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ರೆಡಿಮೇಡೋ ಅಥವಾ ನೀವೇ ತಯಾರಿಸ್ಕೊಂಡಿದ್ದೋ ಏನೋ ಘಮ ಘಮ ಬಿಸಿಬೇಳೆಬಾತ್ ಪೌಡರ್ ಹಾಕಿ, ಆಮೇಲೆ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಹುಣಸೆ ನೀರು ಹಾಕ್ಬಿಟ್ಟು, ಆಮೇಲೆ ಒಂದು ಚೆನ್ನಾಗಿರೋ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಸಿಮ್ಮಲ್ಲಿ ಮುಚ್ಚಿಟ್ಬಿಡಿ. ಒಂದು 3-4 ಮಿನಿಟ್ಸ್ ಆದಮೇಲೆ ಸೂಪರ್ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಸೊ ತರಕಾರಿಗೆ ತರಕಾರಿನೂ ಲಾಸ್ ಇಲ್ಲ, ಸಾಂಬಾರಿಗೆ ಸಾಂಬಾರು ಲಾಸ್ ಇಲ್ಲ, ಹೆಲ್ತಿಗೆ ಹೆಲ್ತಿ ನಮ್ಮ ಯಾವುದು ಓಟ್ಸ್ದು ಬಿಸಿಬೇಳೆಬಾತು ರೆಡಿ ಆಗುತ್ತೆ. ಸೊ ವಿಜಯಲಕ್ಷ್ಮಿ, ನೆಕ್ಸ್ಟ್ ಸತಿ ನೀನು ಹಿಂಗೆ ಮಾಡಬೇಕು.
5: ನೀವು ಹಿಂಗೆ ಮಾಡಿ ತಿಂದಿದ್ದೀರಾ?
4: ಎಸ್, ಅದಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದು.
5: ಓಕೆ, ಆದರೆ ಇದು ಬೇಳೆ ಸಾಂಬಾರ್ ತರಕಾರಿ ಸಾಂಬಾರ್ ಆದರೆ ಉಪಯೋಗಿಸ್ಬೋದು. ನಾವಳೆ ನಾವು ಏನಾದರೂ ರಾತ್ರಿ ಉಪ್ಪು ಸಾರು, ಬಸ್ಸಾರು ಈ ಥರದ್ದು ಮಾಡಿದೆ ಹೆಂಗ್ ಮಾಡೋದು?
4: ನೆಕ್ಸ್ಟ್ ಸತಿ ಹೇಳ್ತೀನಿ ಬಿಡು.
5: ಹೌದಾ, ನಾನೇ ಹೇಳ್ಬಿಡ್ತೀನಿ ಇವಾಗ ಕೇಳಿದ್ವಿ. ಯಾಕಂದ್ರೆ ರೊಟ್ಟಿಗೆ ಮತ್ತೆ ಚಪಾತಿಗೆ ಹೆಂಗ್ ಬಳಸ್ಕೋಬಹುದು ರಾತ್ರಿ ಉಳಿದ ಸಾರನ್ನ ಅಂತ. ನಿಮ್ಮ ಹತ್ರ ಏನಾದ್ರು ಉಪ್ಪು ಸಾರು ಬಸ್ಸಾರು ಅಂತ ಉಳಿದಿದ್ರೆ ಅದನ್ನ ಬೆಳಿಗ್ಗೆ ಏನ್ ಮಾಡಬಹುದು ಅಂದ್ರೆ, ಈರುಳ್ಳಿ ಇರುತ್ತೆ ಎಲ್ಲರ ಮನೆಯಲ್ಲೂ, ಟೊಮ್ಯಾಟೊ ಇರುತ್ತೆ, ಮೆಣಸಿನ್ಕಾಯಿ ಇರುತ್ತೆ, ತೆಂಗಿನಕಾಯಿ ಇದ್ದೇ ಇರುತ್ತೆ, ಯಾವುದೇ ತರಕಾರಿ ಇಲ್ಲದಲ್ಲಿದ್ರೂ ಇವು ಮಾತ್ರ ಇದ್ದೇ ಇರ್ತವೆ. ಹಾಗೆ ನೀವು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಕೊಳ್ಳಿ. ಈರುಳ್ಳಿನ ನಿಮ್ಮ ಸಾಂಬಾರ್ ಎಷ್ಟು ಪ್ರಮಾಣದಲ್ಲಿದೆಯೋ ಅದಕ್ಕೆ ಬೇಕಾಗುವಷ್ಟು ಟೊಮ್ಯಾಟೊ ಮತ್ತು ಈರುಳ್ಳಿನ ಹೆಚ್ಕೊಳ್ಳಿ, ಮೆಣಸಿನ್ಕಾಯಿನ ಹೆಚ್ಕೊಳ್ಳಿ, ದೆನ್ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ತುರಿದ್ಕೊಳ್ಳಿ ಸಾಂಬಾರ್ಗೆ ಬೇಕಾದಷ್ಟು ಪ್ರಮಾಣದಲ್ಲಿ. ನೀವು ರಾತ್ರಿ ಉಳಿದ ಸಾಂಬಾರನ್ನು ಒಲೆ ಮೇಲೆ ಇಟ್ಬಿಟ್ಟು ಅದನ್ನು ಉರಿಸ್ತಾ ಇದ್ರೆ ಕುದಿಯುತ್ತೆ. ಆ ಹೊತ್ತಿನಲ್ಲಿ ನೀವು ಏನು ತುರಿದಿರ್ತೀರ ಅಥವಾ ಕಟ್ ಮಾಡ್ಕೊಂಡಿರ್ತೀರ, ಟೊಮ್ಯಾಟೊ, ಈರುಳ್ಳಿ, ತೆಂಗಿನಕಾಯಿ, ಮೆಣಸಿನ್ಕಾಯಿನ ಹಾಕಿ, ಸ್ವಲ್ಪ ಉಪ್ಪು ಬೇಕು, ಈಗೆಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೀವಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕೊಂಡು ನೋಡಿ, ಒಂಥರ ಗಟ್ಟಿಗೆ ಗೊಜ್ಜಾಗತ್ತೆ ಅಂತ, ಈ ತರ ಸೌಂಡ್ ಬರೋ ತರ ಆ ಗೊಜ್ಜು ರೆಡಿ ಆಗಿರತ್ತೆ.
4: ಹಾಗಾದ್ರೆ ವಿಜು ಏನ್ ಮಾಡ್ತೀನಿ ಗೊತ್ತಾ? ಖಂಡಿತವಾಗ್ಲಿ ಇವತ್ತು ಅದನ್ನೇ ಸಾರನ್ನ ಅನ್ನೇ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ರೆಡಿ
5: ರೆಡಿ ಆಗಿರುತ್ತೆ.
4: ಹೇಳ್ತಾ ಇರೋ ರೀತಿಯಲ್ಲೇ ಬಾಯ್ ನೀರು
5: ನಿಜ. ಒಂದ್ಸಲ ಟ್ರೈ ಮಾಡಿ ನೋಡಿ, ಪ್ರತಿ ಸಲ ನೆಕ್ಸ್ಟ್ ಏನಾದ್ರು ಉಪ್ಸಾರು ಬಸ್ಸಾರು ಮಾಡಿದ್ರೆ ಸ್ವಲ್ಪ ಸಾಂಬಾರು ಉಳಿಸ್ಕೊಳ್ಳೋಣ, ಸಾಂಬಾರು ಉಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲೇ ಆ ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಂದ್ರಿಕಾ ಅವರಿಗೆ, ಒಂದು ರೆಸಿಪಿನ ತಿಳಿಸ್ಕೊಟ್ರು, ಮತ್ತೊಂದು ರೆಸಿಪಿನ ನಮ್ಮ ಕಡೆಯಿಂದ ತಿಳ್ಕೊಂಡ್ರಿ. ಕೇಳ್ತಾ ಇರಿದ ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು, ಕರೆಯಲಿ ಕೈರುಚಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ FSSAI ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಭಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. 2ನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟ್ರಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟ್ರಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಎಲ್ಲ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ

0: ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್

ಕಾಂಗ್ರೆಸ್ ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೃತ್ಯಗಳಿಗೆ ಫಲದೊಳು ಅಂತರ ಕಿರಿದು ಸರಿತಪ್ಪುಗಳಿಗಂತೂ ಜಾಣ್ ಬೆಪ್ಪುಗಳ್ಗಂ. ಸಿರಿದರಿದ್ರತೆಗಳಿಗೆ ಫಲದೊಳಂತರ ಕಿರಿದು ಸರಿತಪ್ಪುಗಳಿಗಂತೂ ಜಾಣ್ ಬೆಪ್ಪುಗಳ್ಗಂ. ಮರಣವೆಲ್ಲವನೊಂದೇ ತೆರದಿ ಮುಸುಕುವುದೆಂದು ಪರವೆಯಂತಾದೊಡೆ ಮಂಕುತಿಮ್ಮ. ಮರಣವೆಲ್ಲವನೊಂದೇ ತೆರದಿ ಮುಸುಕುವುದೆಂದು ಪರವೆಯಂತಾದೊಡೆ ಮಂಕುತಿಮ್ಮ.

ಸಿರಿತನಕ್ಕೆ ಬಡತನಕ್ಕೆ ಹೊರನೋಟಕ್ಕೆ ಅಜಗಜಾಂತರ ವ್ಯತ್ಯಾಸ ಕಾಣುತ್ತೆ. ಸಾಹುಕಾರ ಬಡವ ಅಂದರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದಂತೆ ಎಂಬುದು ಸಾಮಾನ್ಯರ ಮಾತು. ಆದರೆ ಅದರ ಒಳಗುಟ್ಟು ಪರಿಣಾಮ ಕಂಡರೆ ಎರಡಕ್ಕೂ ಅಂಥ ವ್ಯತ್ಯಾಸವೇನಿಲ್ಲ ಎನ್ನಬಹುದು. ಬಡವ ತನ್ನ ಅಲ್ಪ ಜೀವನದಿಂದ ಸರಳ ಜೀವನದಿಂದ, ಶ್ರೀಮಂತ ಅದ್ಧೂರಿ ಭೋಗ ಜೀವನದಿಂದ, ಶ್ರೀಮಂತ ವೈಭವ ಜೀವನದಿಂದ ಏನನ್ನು ಸಾಧಿಸುತ್ತಾರೆ? ಇಬ್ಬರೂ ಕನಕದಾಸರು ಹೇಳುವಂತೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಾಳುವವರೇ ಆಗಿದ್ದಾರೆ. ಶ್ರೀಮಂತ ಜರತಾರಿ ರೇಷ್ಮೆ ಬಟ್ಟೆ ಹೊದ್ದರು, ಬಡವ ಹರಕು ಚಿಂದಿ ತೊಟ್ಟರು, ಇಬ್ಬರ ಗುರಿ ಒಂದೇ: ಮಾನರಕ್ಷಣೆ, ದೇಹ ರಕ್ಷಣೆ, ಚಳಿಯಿಂದ ರಕ್ಷಣೆ. ವ್ಯತ್ಯಾಸವೇನು ಇಲ್ಲ ಗುರಿಯಲ್ಲಿ. ಡಿವಿಜಿ ಹೇಳುವ ಮಾತಿದು: ಸಿರಿದರಿದ್ರತೆಗಳಿಗೆ ಫಲದಳು ಅಂತರ ಕಿರಿದು. ಹಾಗೆಯೇ ಮಾನವ ಜೀವನದಲ್ಲಿ ಸರಿ ಯಾವುದು, ತಪ್ಪು ಯಾವುದು ಎಂದು ನಿರ್ಣಯಿಸುವುದು ಸುಲಭವಲ್ಲ. ಇಂದಿನ ಸರಿ ನಾಳೆಗೆ ತಪ್ಪು, ಇಂದಿನ ಜಾಣತನ ನಾಳೆಗೆ ದಡ್ಡತನ ಎನಿಸುತ್ತದೆ. ಸಹಗಮನವೇ ಸರಿ ಮಾನ ಸಂರಕ್ಷಣೆಗೆ ಎಂಬುದೊಂದು ಕಾಲ ಇತ್ತು. ಆದರೆ ಇಂದು ಅದು ಅಪರಾಧ, ಅನ್ಯಾಯ ಎನಿಸಿದೆ. ಅದಕ್ಕೆ ಅವಕಾಶವೇ ಇಲ್ಲ. ರಾಜಪ್ರಭುತ್ವವೇ ಶ್ರೇಷ್ಠ ಜಾಣತನದ ಹಾದಿ ಎನಿಸಿತ್ತು ಒಂದು ಕಾಲದಲ್ಲಿ. ಆದರೆ ಇಂದು ಪ್ರಜಾಪ್ರಭುತ್ವವೇ ಶ್ರೇಷ್ಠ ಎನಿಸಿದೆ ಈ ಕಾಲದಲ್ಲಿ. ಒಂದು ಕಾಲದಲ್ಲಿ ಒಂದು ವರ್ಗದ ಮೇಲ್ಸ್ತರದ ಜಾಣರು ಧೀಮಂತರು ಎನಿಸಿದ್ದರು. ಆದರೆ ಇಂದು ಹಾಗಿಲ್ಲ. ವಿದೇಶ ಪ್ರಯಾಣ ಬಹಿಷ್ಕಾರ ಯೋಗ್ಯವೆನಿಸಿದ್ದು ಅಂದು. ಆದರೆ ಇಂದು ನಗೆಪಾಟಲಿಗೆ ಈಡಾಗಿದೆ ಆ ವಿಚಾರ. ಹೀಗಾಗಿ ಬಡವನಿರಲಿ, ಶ್ರೀಮಂತನಿರಲಿ, ಜಾಣನಿರಲಿ, ದಡ್ಡನಿರಲಿ, ಮೇಲ್ವರ್ಗವಿರಲಿ, ಕೀಳ್ವರ್ಗವಿರಲಿ, ಒಂದು ಕಾಲಕ್ಕೆ ಸರಿಯಾಗಿ ಅಥವಾ ತಪ್ಪಾಗಿ ನಡೆದುಕೊಂಡವರಿರಲಿ ಅಥವಾ ಮುಂದುವರೆದವರಿರಲಿ, ಎಲ್ಲರಿಗೂ ಸಾವು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಸಿರಿತನ ಬಡತನಗಳೆರಡೂ ಸಾವಿನಲ್ಲೇ ಪರ್ಯವಸಾನ. ಸಾವು ಸಮವರ್ತಿ ಎಂದ ಮೇಲೆ ನಾವು ಜೀವನದಲ್ಲಿ ಶ್ರೀಮಂತಿಕೆ ನಮಗಿಲ್ಲ ಎಂದು ಕೊರಗಬೇಕಿಲ್ಲ, ನಾವು ಬಡವರು ಎಂದು ಚಿಂತಿಸಬೇಕಿಲ್ಲ. ತಪ್ಪು ಮಾಡಿದವರು, ಜಾಣತನದ ಇರುವವರು, ಅವರು ಸ್ಥಿರ, ಇವರು ಅಸ್ಥಿರ ಎಂದು ಭಾವಿಸಬೇಕಿಲ್ಲ. ಯಾವುದು ತಪ್ಪು ಯಾವುದು ಸರಿ ಎಂಬುದು ನಮ್ಮ ದೃಷ್ಟಿಯ ಮಾತು, ಸೃಷ್ಟಿಯ ಮಾತಲ್ಲ. ಜವರಾಯನ ದೃಷ್ಟಿ ಬೇರೆ, ಅದು ಸಮವರ್ತಿ ದೃಷ್ಟಿ. ಹೇಗೆ ಬಂದರೆ ಹಾಗೆ ಬದುಕನ್ನು ಸ್ವೀಕರಿಸಿದರೆ ನಮಗೆ ಸುಖ. ಸಿರಿತನ ಬಡತನ ಇವೆರಡೂ ಚಿಂತೆಗೆ ಕಾರಣವಾಗಬಾರದು, ಆಲಸ್ಯಕ್ಕೆ ಕಾರಣವಾಗಬಾರದು, ತಲೆ ಕೆಡಿಸಿಕೊಳ್ಳಬಾರದು. ಸಮಾನವಾಗಿ ಭಾವಿಸುವ ನೆಮ್ಮದಿ ದೃಷ್ಟಿಯನ್ನು ನಾವು ಹೊಂದಿರಬೇಕು.

ಕಂಬನಿಯ ನಿಡುವ ಜನ ನಂಬಲೊಲ್ಲದರೆ. ನಂಬು ದೇವರ ನಂಬು ನಂಬೆನ್ನುವುದು ಲೋಕ ಕಂಬನಿಯ ನಿಡುವ ಜನ ನಂಬಲೊಲ್ಲದರೆ. ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೇಕೆ ತುಂಬು ವಿರತಿಯ ಮನದಿ ಮಂಕುತಿಮ್ಮ. ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೇಕೆ ತುಂಬು ವಿರತಿಯ ಮನದಿ ಮಂಕುತಿಮ್ಮ.

ನಂಬಿಕೆ ಎಂಬುದು ಲೋಕದ ಜನರಲ್ಲಿ ಎಲ್ಲೆಲ್ಲೂ ಇರುವ ಒಂದು ಸ್ವಭಾವ, ಗುಣ, ಲಕ್ಷಣ ಅಂತ ಅಂದರೆ ತಪ್ಪಲ್ಲ. ನಂಬಿಕೆ ಇರಬೇಕು. ನಂಬಿಕೆ ಇದ್ದವನಿಗೆ ಸುಖ, ನಂಬಿಕೆ ಇಲ್ಲದಿದ್ದರೆ ದುಃಖ, ಅತಂತ್ರದ ಬದುಕು ಎಂಬುದು ಸಾಮಾನ್ಯರ ತಿಳುವಳಿಕೆ. ಆದ್ದರಿಂದ ಸಕಲ ಕಷ್ಟ ಪರಿಹಾರಕ, ಸಕಲ ದುಃಖ ನಿವಾರಕ, ಸಕಲ ಸಂತೋಷ

0: ದೋಷ ಪ್ರದಾಯಕನಾದ ದೇವರು, ಅವನನ್ನು ನಾವು ನಂಬಬೇಕು. ದೇವರನ್ನು ನಂಬುವುದು ಧರ್ಮ ಎನ್ನುತ್ತದೆ ಲೋಕ. ಹಾಗಂತ ಲೋಕದಲ್ಲಿ ಎಲ್ಲರಿಗೂ ದೈವ ನಂಬಿಕೆ ಇದೆ ಅಂತ ಹೇಳಲಾಗದು. ದೇವರಲ್ಲಿ ನಂಬಿಕೆ ಇಟ್ಟಿದ್ದವರು ತಮ್ಮ ಕಷ್ಟಕ್ಕೆ ಪರಿಹಾರ ಕಾಣದಿರುವಾಗ ಅಂಥ ಜನ ಸಂಕಟ ಬಂದಾಗ ವೆಂಕಟರಮಣ ಬರುತ್ತಾನೆ ಎಂಬುದು ಸುಳ್ಳು ಎಂದು ಅವರಿಗೆ ಅನುಭವವಾದಾಗ ಅವರು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರುವುದಿಲ್ಲ. ಹೀಗೆ ಲೋಕದಲ್ಲಿ ನಂಬಿಕೆ ಇರಬೇಕು ಎಂದು ವಾದಿಸುವ ಜನ ಒಂದು ಕಡೆ, ನಂಬಿಕೆ ಕಳೆದುಕೊಂಡವರು ಇನ್ನೊಂದು ಕಡೆ ಇದ್ದಾರೆ. ವಾಸ್ತವದಲ್ಲಿ ನಂಬಿಕೆಗೆ ಮೂಲ ಕಾರಣ ಆಸೆ, ತಮ್ಮ ಇಷ್ಟಾರ್ಥಗಳು ಕೈಗೂಡಬೇಕೆಂಬ ಚಪಲ. ಇಷ್ಟಾರ್ಥಗಳು ಒಂದೇ ಸಮನೆ ಯಾರಿಗೂ ನೆರವೇರಲು ಸಾಧ್ಯವಿಲ್ಲ. ಚಳಿ, ಮಳೆ, ಗಾಳಿ, ಮಂಜು, ಬಿಸಿಲು ಮೊದಲಾದ ಎಲ್ಲವೂ ನಿಸರ್ಗದಲ್ಲಿ ಸಹಜ. ಅವುಗಳು ಬಂದಂತೆ ನಾವು ಸಹಿಸಬೇಕು. ಬರೀ ಬಿಸಿಲು, ಬರೀ ಗಾಳಿ, ಬರೀ ಮಳೆ, ಬರೀ ಮಂಜು ಸದಾ ಇರಲು ಸಾಧ್ಯವಿಲ್ಲ. ಅದು ಪ್ರಕೃತಿ ವಿರೋಧ ಗುಣ. ಸದಾ ನಂಬಿಕೆಗಳು ಆಸೆಗಳು ಹಾಗೆಯೇ, ಅದು ಸದಾ ನೆರವೇರಬೇಕೆಂಬ ಚಪಲ ಸಲ್ಲದು. ಅವೆಲ್ಲ ಅನಿತ್ಯ ವಸ್ತುಗಳು, ಚಂಚಲ ವಸ್ತುಗಳು. ನಂಬಿಕೆಯಿಂದ ಆಸೆ ನಿರಾಸೆಗಳು ಎರಡೂ ಉಂಟಾಗುತ್ತವೆ. ಅದರ ಪರಿಣಾಮ ಸುಖ ದುಃಖಗಳೆರಡೂ ಕಟ್ಟಿಟ್ಟ ಬುತ್ತಿ. ಇವೆರಡಕ್ಕೂ ಒಳಗಾಗದೆ ಸಮಚಿತ್ತದಿಂದ, ವಿರತಿ ಭಾವದಿಂದ, ಅನಾಸಕ್ತಿ ಭಾವದಿಂದ ಇರುವುದನ್ನು ಕಲಿತರೆ ನಿಶ್ಚಲ ದೀಪದಂತೆ ಸ್ಥಿರ ನೆಮ್ಮದಿಯಿಂದ ಮನುಷ್ಯ ಇರುವುದಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ವೈರಾಗ್ಯ ಭಾವ ಮೂಡಬೇಕು. ಯಾವುದು ಸ್ಥಿರ, ಯಾವುದು ಅಸ್ಥಿರ ಎಂಬುದನ್ನು ತಿಳಿದು ಇಂದ್ರಿಯ ಸಂಯಮವನ್ನು ತಾಳಿ ಅದಕ್ಕಾಗಿ ಸದಾ ಶ್ರಮಿಸುತ್ತಾ ಇರಬೇಕು. ತುಂಬು ವಿರತಿಯ ಮನದಿ ನಮ್ಮ ಮನಸ್ಸು ನಿರಾಳವಾಗಿರಬೇಕಾದರೆ ಆಸೆ ನಿರಾಸೆಗಳಲ್ಲಿ ಅಹಂ ಆವೇಶಗಳಿಗೆ ಒಳಗಾಗದೆ, ನಂಬಿಕೆ ಅಪನಂಬಿಕೆಗಳ ತಾಕಲಾಟಕ್ಕೆ ಒಳಗಾಗದೆ ಇರುವಂಥ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದು DVG ಅವರ ಉಪದೇಶ.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
6: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
7: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
8: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
7: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
8: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
7: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
9: 12 ವಿಶ್ವಾಸ್ಗೆ विकास के, जन कल्याण के।

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 1:36. ಇದು ಗುರುವಾರದ ಗುಡ್ ಟೈಮ್ ಲಂಚ್ ಬಾಕ್ಸ್ನಲ್ಲಿ. ಲಂಚ್ ಬಾಕ್ಸ್ ಓಪನ್ ಮಾಡಿರ್ಬೋದು ಅಥವಾ ಇನ್ನು ಬಾಕ್ಸ್ ಅಡುಗೆ ರೆಡಿ ಮಾಡ್ತಿರ್ಬಹುದು. ನಿಮಗೆ ಒಂದು ವಿಶೇಷದ ಬಗ್ಗೆ ಹೇಳಬೇಕಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಿನವನ್ನು ಆಚರಣೆ ಮಾಡ್ತಿದ್ದೇವೆ, ಅದುವೇ ಇಂಟರ್ನ್ಯಾಷನಲ್ ಪಿಕ್ನಿಕ್ ಡೇ. ಇಂಟರ್ನ್ಯಾಷನಲ್ ಪಿಕ್ನಿಕ್ ಡೇಯಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ, ಇದನ್ನು ಪ್ರತಿ ವರ್ಷ ಜೂನ್ 18 ಆಚರಿಸಲಾಗುತ್ತೆ. ಕಾರಣ ಇಷ್ಟೇ, ನಮ್ಮ ಆತ್ಮೀಯರು, ನಮ್ಮ ಪ್ರೀತಿ ಪಾತ್ರರು, ನಮ್ಮ ಕ್ಲೋಸ್ಡ್ ಒನ್ಸ್ ಅಂತ ಯಾರಿರ್ತಾರೆ, ನಮ್ಮ ಗೆಳೆಯರ ಗುಂಪಾಗಿರಬಹುದು, ನಮ್ಮ ಕುಟುಂಬಸ್ಥರಾಗಿರಬಹುದು, ನಮ್ಮ ನೆಂಟರು ಇಷ್ಟರಾಗಿರ್ಬೋದು, ಇವರೆಲ್ಲರ ಜೊತೆ ಒಂದು ದಿನ ಹೊರಗಡೆ ಹೋಗಿ ಅಂದರೆ ನಿಸರ್ಗದ ಮಧ್ಯೆ ಹೋಗಿ ಓಪನ್ ಏರ್ನಲ್ಲಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡ್ತಾ ದಿನವನ್ನು ಕಳೆಯುವಂಥದ್ದು. ಈ ರೀತಿ ಕಳೆಯುವಂತಹ ಸಮಯದಲ್ಲಿ ನೀವಲ್ಲಿ ಒಂದಷ್ಟು ಫನ್ ಗೇಮ್ಸನ್ನು ಆಡಬಹುದು, ತಮಾಷೆ ಮಾಡಬಹುದು, ಬೇರೆ ಮ್ಯೂಸಿಕ್ ಅಥವಾ ಡಾನ್ಸ್ ಆ ಥರ ಎಲ್ಲ ನೀವು ಸೆಲೆಬ್ರೇಟ್ ಮಾಡಬಹುದು. ನೀವು ಯಾವತ್ತಾದರೂ ಜೂನ್ 18 ಹೋಗಿಲ್ಲ ರೀ, ನಾವು ಬೇರೆ ದಿನ ಹೋಗಿದ್ವಿ, ನಮ್ಮ ಮನೆಯವರೆಲ್ಲ ಹೋಗ್ತೀವಿ, ನಮ್ಮ ಫ್ರೆಂಡ್ಸ್ ಹೋಗ್ತೀವಿ, ಒಟ್ಟಿನಲ್ಲಿ ಅವಾಗವಾಗ ಪಿಕ್ನಿಕ್ ಹೋಗ್ತಾನೆ ಇರ್ತೀವಿ, ಅಥವಾ ನಾನು ಫಸ್ಟ್ ಪಿಕ್ನಿಕ್ ಹೋಗಿದ್ದಿಲ್ಲ ಆ ದಿನ ನನಗೆ ಇವತ್ತು ನೆನಪಿದೆ ಅಂತ ಏನಾದರೂ ನಿಮ್ಮ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಾದರೆ ಈ ವಿಶೇಷ ದಿನ ಇಂಟರ್ನ್ಯಾಷನಲ್ ಪಿಕ್ನಿಕ್ ಡೇ ದಿನ ನೀವು ಕರೆ ಮಾಡಬಹುದು 0800-222-8120-6 0800-222-8120-6 ಅಥವಾ ವಾಟ್ಸಪ್ ಮಾಡಿ 0948-090-1013 9480-90-1013 ಕರೆ ಮಾಡಿ ತಿಳಿಸ್ಕೊಡ್ಬೋದು, ವಾಟ್ಸಪ್ ಮಾಡಬಹುದು. ನಿಮ್ಮ ಮೊದಲ ಪಿಕ್ನಿಕ್ ಡೇ ಹೇಗಿತ್ತು, ಅಥವಾ ಮರೆಯಲಾಗದ ಪಿಕ್ನಿಕ್ ಡೇ ಹೇಗಿತ್ತು, ಅಥವಾ ಅಯ್ಯಪ್ಪ ಸದ್ಯ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಲ್ಲ ಅನ್ನೋ ರೀತಿಯಾದಂಥ ಎಕ್ಸ್ಪೀರಿಯೆನ್ಸು ಆಗಿದ್ರೆ ಹಂಚ್ಕೊಳ್ಳಿ, ಕೇಳ್ತಾರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ಇವತ್ತಿನ ಇಂಟರ್ನ್ಯಾಷನಲ್ ಪಿಕ್ನಿಕ್ ಡೇ ಬಗ್ಗೆ ಮಾತನಾಡ್ತಾ ಇದ್ವಿ. ಪಿಕ್ನಿಕ್ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಕೆಲವರು ಮೂಡಬಹುದು. ಹೌದು ರೀ, ಯಾಕೆ ಹೋಗಬಾರ್ದು ಅಂತಲೂ ಕೂಡ ಕೆಲವರು ಪ್ರಶ್ನೆ ಮಾಡ್ತಾರೆ. ನೋಡಿ, ಪಿಕ್ನಿಕ್ ಹೋಗೋದಕ್ಕೆ ಈ ಮಾನ್ಸೂನ್ ಜೂನ್ ಸಮಯ ಏನಿದೆ ಇದು ತುಂಬ ಪ್ರಶಸ್ತವಾದಂಥದ್ದು. ಅಯ್ಯೋ, ನೀವು ಹೇಳ್ತೀರಾ ಮೇಡಮ್ ಮಳೆ ಬಂದ್ಬಿಟ್ರೆ ಏನು ಮಾಡೋದು, ಎಲ್ಲ ಹದಗೆಟ್ಟೋಗ್ಬಿಡುತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತೀರಾ. ಮಳೆ ಬರ್ತಾ ಇದೆ ಅಷ್ಟೇ, ಮೋಡ ಆಗಿದೆ, ಮಳೆ ಬಂದಿಲ್ಲ ಅಂತ ಅಂದ್ಕೊಂಡು ಹೊರಗೆ ಕಾಲಿಟ್ಟರೆ ಸಕ್ಸಸ್ ಆಗಬಹುದೇನೋ. ಸೊ ಇದೊಂದು ಉತ್ತಮವಾದಂಥ ವೆದರ್ ಇರುವಂತಹ ತಿಂಗಳು. ಹಾಗಾಗಿ ಜೂನ್ 18ರಂದು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಪಿಕ್ನಿಕ್ ಡೇ ಅನ್ನು ಆಚರಿಸ್ತಾ ಇದ್ದಾರೆ. ತುಂಬ ಸ್ಟ್ರೆಸ್ ಇರತಕ್ಕಂತಹ, ಕೆಲಸದ ಒತ್ತಡಗಳಿರ್ತಕ್ಕಂತಹ, ಮನೇಲಿರ್ತಕ್ಕಂಥ ಎಲ್ಲ ಸದಸ್ಯರು ದುಡಿಯುವಂತಹ ಇಂದಿನ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ತಿಂಡಿ ಮಾಡ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಊಟ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಹೋಗ್ತಾರೆ, ಒಂದೊಂದು ಟೈಮಿಗೆ ಬರ್ತಾರೆ. ಸೊ ನಾವೆಲ್ಲರೂ ಒಟ್ಟಿಗೆ ಕೂತು ಮಾತನಾಡಿಕ್ಕಾಗಲ್ಲ, ಅಥವಾ ಫ್ಯಾಮಿಲಿ ಅಷ್ಟೇ ಅಲ್ಲ, ಹೊರಗಡೆ ಇರ್ತಕ್ಕಂತಹ ಸ್ನೇಹಿತರ ಜೊತೆಯೂ ಕೂಡ ಆಗಾಗ್ಗೆ ನಾವು ಸಿಕ್ಕಿ ಒಟ್ಟಿಗೆ ಊಟ ಮಾಡಲಿಕ್ಕೆ ಆಗೋಲ್ಲ, ಉಭಯ ಕುಶಲೋಪರಿಯನ್ನು ವಿಚಾರಿಸೋಕ್ಕಾಗಲ್ಲ ಅನ್ನೋ ಸಂದರ್ಭಗಳಲ್ಲಿ ಇಂತಹ ದಿನಗಳು ಒಂದು ರೀತಿ ಹೇ ಇವತ್ತೊಂದು ಡೇ ಅಂತಪ್ಪ ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಂತ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕರೆದೇ ಹೆಂಗಿರುತ್ತೆ? ಬರ್ತಾರೆ ಅಲ್ಲ, ಅಯ್ಯೋ ಮಧ್ಯಾಹ್ನ ಆಗೋಯ್ತಲ್ಲ ಮೇಡಮ್, ಇವತ್ತು ಮಾಡಲಿಲ್ವಲ್ಲ, ಹಂಗಾರೆ ನಾವು ಮರ್ತೇ ಹೋಗಿತ್ತು, ಈ ದಿನ ಅಂತ ಗೊತ್ತಿರೆ ನೆನ್ನೆ ಎಲ್ಲನೂ ಕರೆದ್ಬಿಡ್ತಿದ್ವಿ ಅಂತಂದ್ರು ಕಾಲ ಮಿಂಚಿ ಹೋಗಿಲ್ಲ. ಸಂಜೆ ಒಂದು ಸ್ನ್ಯಾಕ್ಸಿಗಾದರೂ ಸಿಗಬಹುದು. ಸಂಜೆ ಆಗ್ತಿದ್ದಂಗೆ ಓಪನ್ ಏರ್ನಲ್ಲಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ನೀವು ಒಟ್ಟಿಗೆ ತಿಂಡಿ ತಿನ್ನುವಂಥದ್ದು ಮಾಡಬಹುದು. ಸಾಮಾನ್ಯವಾಗಿ ಇಂಥ ದಿನಗಳನ್ನು ನಾವು ಓಪನ್ ಏರ್ನಲ್ಲಿ ನಿಸರ್ಗದ ಮಧ್ಯೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಕೆಲವರು ಪಾರ್ಕಿಗೆ ಹೋಗಬಹುದು, ಕೆಲವರು ದೇಗುಲಗಳಿಗೆ ಹೋಗ್ಬೋದು, ಕೆಲವರು ಬೀಚ್ ಕಡೆಯೂ ಕೂಡ ಹೋಗಬಹುದು. ನಮ್ಮ ಬೆಂಗಳೂರಿನಲ್ಲಿ ಕೂಡ ನಿಮಗೆ ಎಷ್ಟೊಂದು ಪಾರ್ಕ್ಗಳು ಸಿಗುತ್ತೆ ಅಲ್ವಾ. ಬೆಟ್ಟ ಗುಡ್ಡಗಳಿಗೂ ಕೆಲವರು ಹೋಗ್ತಾರೆ, ಪರ್ವತ ಕಡೆ ಇರತಕ್ಕಂಥವ್ರು ಕೂಡ ಕೆಲವರು ಅಲ್ಲೇ ಸಿಕ್ಕೋಣ ಬನ್ನಿ ಇಲ್ಲೇ ಈ ಪರ್ವತದ ಹತ್ರ ಅಂತಲೂ ಕೂಡ ಮಾತನಾಡಬಹುದು. ಒಟ್ಟಿನಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗುವಂಥದ್ದು. ಇನ್ ಕೇಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಹಿಡ್ಕೊಂಡು ಬಿಟ್ಟಿದೆ, ಹೋಗೋಕ್ಕೆ ಆಗ್ತಿಲ್ಲ ಅಂದಾಗ ಡೋಂಟ್ ವರಿ, ಒಂದು ಮನೆಯಲ್ಲಿ ಒಳಗಡೆ ಕಾರ್ಪೆಟ್ ಹಾಸಿ ಅಥವಾ ಚಾಪೆ ಹಾಸಿಬಿಟ್ಟು ಎಲ್ಲರಿಗೂ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಇವತ್ತೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸುತ್ತ ಕೂತ್ಕೊಂಡು ಅವತ್ತಾದರೂ ನಾವು ಒಂದು ರೀತಿಯಾದಂತಹ ಕ್ವಾಲಿಟಿ ಟೈಮನ್ನು, ಗುಣಮಟ್ಟದಂತಹ ಅತ್ಯುತ್ತಮವಾದಂತಹ ಸಮಯವನ್ನು ಕಳೆಯೋಣ ಅಂತ ಡಿಸೈಡ್ ಮಾಡೋದಕ್ಕೆ ಈ ದಿನವನ್ನು ಆಯ್ಕೆ ಮಾಡಲಾಗಿದೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲೆಲ್ಲಿ ಸಿಗ್ತೀರಾ, ಹೇಗೆ ಈ ಪಿಕ್ನಿಕ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಜೊತೆಗೆ ನೀವು ಹೋಗಿದ್ದಂಥ ಅನುಭವಗಳನ್ನು ನಮಗೆ ಕರೆ ಮಾಡಿ ತಿಳಿಸ್ಕೊಡಿ. 0800228126 ಅಥವಾ ಮೆಸೇಜ್ ಮಾಡಿ 9480901013 ವಾಟ್ಸ್ಆಪ್ ಸಂಖ್ಯೆ.
2: ಹೇ, ಡಿಡ್ ಯು ನೋ, ಓವರ್ ದ ಪಾಸ್ಟ್ 12 ಇಯರ್ಸ್ ಅಂಡರ್ ದ ವಿಷನರಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ, ಇಂಡಿಯಾಸ್ ಡಿಫೆನ್ಸ್ ಸೆಕ್ಟರ್ ಹ್ಯಾಸ್ ವಿಟ್ನೆಸ್ಡ್ ಅ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಶನ್. ಫ್ರಮ್ ಬೂಸ್ಟಿಂಗ್ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಟು ಸ್ಟ್ರೆಂಥನಿಂಗ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್, ಇಂಡಿಯಾ ಇಸ್ ಶೇಪಿಂಗ್ ದ ಫ್ಯೂಚರ್ ಆಫ್ ಡಿಫೆನ್ಸ್ ವಿತ್ ಕಾನ್ಫಿಡೆನ್ಸ್.
3: ಯು ಆರ್ ರೈಟ್. ಇನ್ ದ ಡಿಫೆನ್ಸ್ ಸೆಕ್ಟರ್, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಬಿನ್ ಕ್ರಿಯೇಟಿಂಗ್ ದ ರೈಟ್ ಎನ್ವೈರನ್ಮೆಂಟ್ ಫಾರ್ ಇಂಡಿಯನ್ ಕಂಪನೀಸ್ ಟು ಡಿಸೈನ್, ಡೆವಲಪ್ ಅಂಡ್ ಬಿಲ್ಡ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜೀಸ್ ರೈಟ್ ಹಿಯರ್ ಅಟ್ ಹೋಮ್.
2: ಎಕ್ಸಾಕ್ಟ್ಲಿ. ಅಂಡ್ ಒನ್ ನೇಮ್ ದಟ್ಸ್ ಲೀಡಿಂಗ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಇಸ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಫ್ರಮ್ ಇಂಡಿಜಿನಸ್ ಫೈಟರ್ ಏರ್ಕ್ರಾಫ್ಟ್ ಅಂಡ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಟು ಟ್ರೈನರ್ಸ್, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ and advanced aerospace system, HAL is helping build the future of India's defense.
3: HAL is bringing together private industry and thousands of MSMEs to create a powerful defense manufacturing ecosystem.
2: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
4: Para saal vishwas ke, vikas ke, jan kalyan ke.
1: ಮಲ್ಲಿಕಾರ್ಜುನ ಅವರು ಸಿದ್ದೇಶ್ವರ ಎಲೆಕ್ಟ್ರಿಕಲ್ ಹರಿಹರ ಏನು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಮೇಡಮ್, ನಾನು ಮೊದಲ ಸಲದ ಪಿಕ್ನಿಕ್ ಕೊಡಚಾದ್ರಿ ಬೆಟ್ಟದ ಚಾರಣ ಮಾಡಿದ್ದೆ, ಅದರ ದೊಡ್ಡ ಸಾಹಸನೇ ನಾನು ಇವತ್ತು ನೆನೆಸ್ಕೋಬೇಕಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಾಹಸದ ಚಾರಣ ಅಂತ ನಾವು ಕೂಡ ಹೆಂಗೆ ಸಾಹಸ ಆಯಿತು ಗೊತ್ತಿಲ್ಲ, ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ವಾಪಸ್ ಬಂದಿದ್ದಾರೆ ಸುರಕ್ಷಿತವಾಗಿ, ಖುಷಿಯಾಗಿ ಹಂಚ್ಕೊಂಡಿದ್ದೀರಾ, ನೆನಪು ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶನ ಕಳಿಸಿದ್ದಾರೆ. ಅಮ್ಮನ ಮನೆಗೆ ಹೋದಾಗ ನಾವೆಲ್ಲರೂ ನಮ್ಮ ತೋಟಕ್ಕೆ ಹೋಗ್ತೀವಿ, ಅಲ್ಲಿ ಮಕ್ಕಳ ಜೊತೆ ಎಲ್ಲರೂ ಹೊಳೆಯಲ್ಲಿ ಆಟವಾಡಿ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ, ಅದು ನನಗೆ ತುಂಬ ತುಂಬ ಇಷ್ಟವಾದಂತಹ ಪಿಕ್ನಿಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇಂಥದ್ದೇ ನಿಮ್ಮ ತುಂಬ ತುಂಬ ತುಂಬ ತುಂಬ ಇಷ್ಟವಾದಂತಹ ಪಿಕ್ನಿಕ್ ಯಾವ್ದಾವ್ದಿದೆ ಅದರ ಮೆಮೊರಿನ ನಮ್ಮ ಜೊತೆ ಹಂಚ್ಕೊಳ್ಳಿ, ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ.

ಬಿಡಿ, ಯಾವುದೇ ಪ್ಲಾನ್ ಇಲ್ಲದಲ್ಲಿ, ಯಾಕಂದ್ರೆ ಕೆಲವೊಮ್ಮೆ ಎಷ್ಟೋ ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿದ್ದೆ, ಕೊನೇ ಮುಹೂರ್ತದಲ್ಲಿ ಏನಾದರೂ ಆಗ್ಬಿಡತ್ತೆ. ಹಾಗಾಗಿ ಅನ್ಪ್ಲಾನ್ಡ್ ಈ ಪಿಕ್ನಿಕ್ಗಳೇ ಕೆಲವೊಮ್ಮೆ ಸಕ್ಸಸ್ ಆಗೋದು. ಹಾಗಾಗಿ ಹೆಂಗೂ ಒಳ್ಳೆ ವಾತಾವರಣ ಇದೆ, ಮನಸ್ಸನ್ನು ನಾವು ಒಳ್ಳೆ ರೀತಿಯಾಗಿ ಇಟ್ಕೋಬೇಕು. ಮನಸ್ಸಿನ ವಾತಾವರಣ ಒಳ್ಳೆ ಇದ್ದರೆ ನಾವು ಕೂಡ ಇವತ್ತಿನ ಡೇನ ಸೆಲೆಬ್ರೇಟ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಹೊರಗಡೆ ನಿಸರ್ಗದ ಮಧ್ಯೆ ನಿಮ್ಮ ಸ್ನೇಹಿತರ ಆತ್ಮೀಯರ ಕುಟುಂಬದವರ ಜೊತೆ ಕಾಲ ಕಳೆಯುವಂಥದ್ದಕ್ಕೆ ನೀವು ಬೇಗ ಬೇಗ ಮುಹೂರ್ತ ಇಡಿ, ಅಥವಾ ನಮ್ಮ ಜೊತೆ ನಿಮ್ಮ ಈಗಾಗಲೇ ಅನುಭವಿಸಿರುವಂತಹ ಪಿಕ್ನಿಕ್ನ ಅನುಭವಗಳನ್ನು ಹಂಚಿಕೊಳ್ಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ

0: ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7 ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5 ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆ ಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70 ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿ ಇಂಡಿಯನ್ ರೇಲ್ .gov.in ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ %95.50 ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
4: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವ

0: ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನ ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
0: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಬಾರಾಸಾಲ್ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 2:42. ಇದು ಗುರುವಾರದ ಗುಡ್ ಟೈಮ್ ಮಧ್ಯಾಹ್ನದ ಹೊತ್ತು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಇದೀಗ ಕೇಳಿ ನಿಮ್ಮ ನೆಚ್ಚಿನ ಜನಪ್ರಿಯ ಗೀತೆಗಳು. ಯಾವ ದೇವಶಿಲ್ಪಿ ಗೀತೆ ಮೂಡಿ ಬರ್ತಾ ಇದೆ? SPB ಹಾಗೂ ಚಿತ್ರ ಅವರ ದನಿಯಲ್ಲಿ, MM ಕೀರವಾಣಿ ಅವರ ಸಂಗೀತ ಸಂಯೋಜನೆ, ಅಪ್ಪಾಜಿ ಚಿತ್ರದ ಗೀತೆ.

0: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಮನು ಅವರ ಮತ್ತು ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಮೂಡಿ ಬಂದ ಗೀತೆ ಊರ್ಮಿಳಾ ಊರ್ಮಿಳಾ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಹಾಡು. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾವನವಿಲು ಜನಪ್ರಿಯ ಚಿತ್ರಗೀತೆಗಳು.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಆಮೇಲೆ
3: ಹಲೋ.
1: ಹಲೋ.
3: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
1: ಸ್ವಲ್ಪ ಮಾತಾಡ್ಬೇಕಿತ್ತು.
3: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
4: ನಿಂದ್ ಯಾವಾಗ್ಲೂ ಇದ್ದದ್ದೇ, ಸುಮ್ನೆ ತಿನ್ನಪ್ಪ.
1: ನಂಗೆ ಹಸ್ವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೆ,
7: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಪಂಚರಂಗಿ ಪಂಚರಂಗಿ ಎಸ್ ಪಿ ಬಿ ಅವರ ದನಿಯಲ್ಲಿ ಗೀತೆಯನ್ನು ಕೇಳಿದ್ರಿ. ಜನಪ್ರಿಯ ಚಿತ್ರಗೀತೆಗಳಲ್ಲಿ ಕರ್ನಾಟಕ ಸುಪುತ್ರ ಚಿತ್ರದಿಂದ ಗೀತೆ ಮೂಡಿಬಂತು. ಎಂ ಎಂ ಕೀರವಾಣಿಯವರ ಸಂಗೀತ ಸಂಯೋಜನೆ. ಚಿತ್ರ ಅವರು ಕೂಡ ಈ ಗೀತೆಗೆ ದನಿಯಾಗಿದ್ದರು. ಸಮಯ ಆಗ್ತಿದೆ 3 ಗಂಟೆ. ಕೆಲವೇ ಕ್ಷಣಗಳಲ್ಲಿ ಉಮಂಗ ಪ್ರಸಾರ ಆಗಲಿದೆ. ಆ ನಂತರ ನಮ್ಮ ನಿಮ್ಮ ನೆಚ್ಚಿನ ಹೊಂಬೆಸಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೆ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: दो बहन एक भाई है, है? बड़ी अच्छी बात है।
1: सेठ, मुझे देर हो रही है।
0: देर? अभी कहाँ, अभी उजेला है मेरी प्यारी चिड़िया। तुम अपने घर का इतने और हाल सुनाओ, भय मत करो।
1: क्या करूं सेठ, मुझे डर लगता है। माँ मेरी दूर है, रात हो जाएगी तो राह नहीं सूझेगी।
2: देखते क्या हो, यही मौका है, पकड़ लो इसे।
3: जी मालिक।
4: इतने में चिड़िया को बोध हुआ कि जैसे एक कठोर स्पर्श उसके देह को छू गया। वो चीख देकर चिचियाई और एकदम उड़ी।
0: हाथ से निकल गई।
4: नौकर के फैले हुए पंजे में वो आकर भी नहीं आ सकी। तब वो उड़ती हुई एक सांस में माँ के पास गई और माँ की गोद में गिरकर सुबकने लगी।
5: माँ
4: ने बच्ची को छाती से चिपटाकर पूछा,
5: क्या है बच्ची? क्या हुआ बेटा, बता बेटा।
4: पर बच्ची कांप कांप कर माँ की छाती से और चिपक गई। बोली कुछ नहीं, बस सुबकती रही।
5: बड़ी देर में उसे ढाढ़स बंधा
4: और तब वो पलक मीच उस छाती में ही चिपक कर सोई, जैसे अब पलक ना खोलेगी।
6: अभी आपने सुना कार्यक्रम चिड़िया की बच्ची। तो श्रोताओं, अब हमारा कार्यक्रम यानी उमंग कार्यक्रम यहीं पर समाप्त होता है। तो अब अपने मित्र अजीत
7: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
6: नमस्कार, नमस्कार।
8: उमंग, उमंग, उमंग, उमंग।
9: आकाशवाणी कानूनु अरिविन कार्यक्रम सरणी न्यायवाणी सहयोग न्याय संस्थे।
10: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
11: ನಮಸ್ಕಾರ.
10: ಈಗ ಮಾದಕ ವಸ್ತುಗಳ ಸೇವನೆ ವಿಷಯವಾಗಿ ನಮ್ಮ ದೇಶದಲ್ಲಿ ಯಾವ ಕಾನೂನು ಇದೆ ಇದನ್ನ ನಾವು ತಿಳ್ಕೊಳ್ಬೇಕು, ಮತ್ತೆ ವಿದ್ಯಾರ್ಥಿಗಳಲ್ಲಿ ಇದರ ಸೇವನೆ ಹೆಚ್ಚಾಗ್ತಾ ಇದೆ, ಪೊಲೀಸರಿಗೆ ಸಿಕ್ಕಿಬಿದ್ರೆ ಏನಾಗ್ತದೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಮೊದಲು ಬಾರಿ ತಪ್ಪಾಡಿದ್ದಾರೆ ಎಂಬ ಕಾರಣಕ್ಕೆ ಬಿಡುಗಡೆ ಮಾಡುವಂತಹ ಅವಕಾಶ ಏನಾದರೂ ಇರುತ್ತಾ ಅಂತಾನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಸರ್, ಇದ್ರ ಬಗ್ಗೆ ತಿಳಿಸಿ.
11: ಖಂಡಿತ ಸರ್, ಮಾದಕ ವಸ್ತುಗಳ ಸೇವನೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ NDPS ಆಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಹೇಳಿ. ಇದರ ಸೆಕ್ಷನ್ 27 ಅಡಿಯಲ್ಲಿ ಮಾದಕ ವಸ್ತು ಸೇವಿಸಿದ್ದಕ್ಕೆ ಸುಮಾರು 1 ವರ್ಷ ಜೈಲು ಅಥವಾ ದಂಡ ಅಥವಾ 2 ದಂಡ ಮತ್ತು ಜೈಲುವಾಸ ಎರಡೂ ಇರ್ತದೆ. ಈ ಕಾಯ್ದೆ ಅಡಿಯಲ್ಲಿ ಮೊದಲ ಬಾರಿಗೆ ಅಪರಾಧ ಮಾಡಿದ್ದೀರಾ, ಹಲವು ಬಾರಿಗೆ ಅಪರಾಧ ಮಾಡಿದ್ದೀರಾ ಎಂಬುದು ತಪ್ಪಿಸ್ತಸ್ತರೆ ಅಲ್ವೇ ಎಂದು ನಿರ್ಧರಿಸುವಾಗ ವ್ಯತ್ಯಾಸ ಏನು ಬರುವುದಿಲ್ಲ.
10: ಬೇಲ್ ಸಿಗುತ್ತಾ?
11: ಇದು ಬೇಲ್ ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಪ್ರಮಾಣದ ಮಾದಕ ವಸ್ತು ಸಿಕ್ಕಿದೆ ಎಂಬುದರ ಮೇಲೆ ನ್ಯಾಯಾಲಯ ನಿರ್ಧಾರವನ್ನು ಮಾಡುತ್ತೆ. ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಹೇಳ್ತೇವೆ, ಅದರಲ್ಲಿ ಬೇಲ್ ಸಿಗುವಂತದ್ದು ತುಂಬಾ ಕಷ್ಟ. ಅಪರಾಧಿ ಅಥವಾ ಆರೋಪಿ ನಿರಪರಾಧಿ ಇರಬಹುದು ಎಂದು ತೋರುತ್ತದ ಎನ್ನುವುದು, ಬೇಲ್ ಮೇಲೆ ಬಿಟ್ಟರೆ ಮತ್ತೆ ಅಪರಾಧ ಮಾಡಬಹುದಾ ಮಾಡಲಿಕ್ಕಿಲ್ವ ಅನ್ನುವಂಥದ್ದು, ಈ ಎರಡೂ ಸಾಬೀತಾದರೆ ಮಾತ್ರ ಬೇಲ್ ಸಿಗುವಂಥದ್ದು ಅಥವಾ ಬೇಲ್ ಕ್ಯಾನ್ಸಲ್ ಆಗುವಂಥದ್ದು. ಇದು ತುಂಬ ಕಠಿಣ ವಿಷಯ. ಮತ್ತು ಸಣ್ಣ ಅಥವಾ ಮಧ್ಯಮ ಪ್ರಮಾಣದ ಮಾದಕ ವಸ್ತುಗಳು ಸಿಕ್ಕಿದ್ರೆ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯ ಬೇಲನ್ನು ಜಾಮೀನು ಮಂಜೂರು ಮಾಡುವಂಥ ಸಾಧ್ಯತೆಗಳಿವೆ.
10: ಆ ಸಮಯದಲ್ಲಿ ಮೊದಲ ಬಾರಿ ಅಪರಾಧಿಗೆ ಏನಾದರೂ ಬೇರೆ ದಾರಿ ಇದೆಯಾ ಅಂತಂದ್ರೆ, ಏನೋ ಸಿಕ್ಬಿಡ್ತಾನೆ ಅವಾಗ ತಪ್ಪಿಸ್ಕೋಬೇಕು, ಇಲ್ಲೋ ನಾನು ತಪ್ಪು ಮಾಡಿಬಿಟ್ಟೆ ಅಂತಂತ ಹೇಳಿ ಒಂದು ಪಶ್ಚಿಮ

0: ತಪ್ಪ ಆಗುತ್ತೆ, ಇದ್ರ ತಂಟೆಗೆ ನಾ ಹೋಗಲ್ಲ ಅಂತ ಹೇಳ್ತಾರೆ.
1: ಬಹಳ ಗಾಬರಿ ವಿಷಯ ಏನಂದ್ರೆ, ಇವತ್ತು ಭಾರತದಲ್ಲಿ ಸಾಕಷ್ಟು ಸಂಖ್ಯೆಯ ಯುವಜನತರು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಮತ್ತು ಇದು ಬಹಳ ದೊಡ್ಡ ದುರಂತ ಕೂಡ. ಇದನ್ನು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅದರ ಪರಿಹಾರಕ್ಕೆ ಸಾಕಷ್ಟು ಎನ್ ಜಿ ಒಗಳು ಮತ್ತು ವಕೀಲರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟಲ್ಲಿ ಕೋರ್ಟ್ ಈ ಸಣ್ಣ ಪ್ರಾಯದ ಯುವಕರನ್ನು ಜೈಲಿಗೆ ಕಳಿಸದೆ ಒಂದು ನಿಗದಿತ ಅವಧಿ ಒಳಗಡೆ ಒಳ್ಳೆಯ ನಡವಳಿಕೆಗೆ ತೋರಿಸುವಂಥದ್ದು ಅಥವಾ ಅವರಿಗೆ ಸೂಕ್ತ ಮಾನಸಿಕವಾದ ಚಿಕಿತ್ಸೆಯ ಮೂಲಕ ಕೌನ್ಸಿಲಿಂಗ್ ಮೂಲಕ ಅವರನ್ನು ಮತ್ತೆ ಸರಿದಾರಿಗೆ ತರುವಂಥ ಪ್ರಯತ್ನಗಳು ಖಂಡಿತವಾಗಿಯೂ ಆಗ್ತವೆ. ಒಳ್ಳೆ ಗುಡ್ ಬಿಹೇವಿಯರ್ ಬಾಂಡ್ ಅನ್ನುವಂಥದ್ದು, ಅಂದರೆ ಒಳ್ಳೆಯ ನಡತೆಯನ್ನು ಮತ್ತೆ ಒಂದು ವರ್ಷ ಎರಡು ವರ್ಷ ತೋರಿಸಿದಲ್ಲಿ ಯಾವುದೇ ತಪ್ಪು ಮಾಡುವುದಿಲ್ಲ ಎಂದು ಒಪ್ಪಂದ ಮಾಡಿಕೊಂಡರೂ ಕೂಡ ಈ ನ್ಯಾಯಾಲಯದಿಂದ ಈ ಅಪರಾಧಗಳಲ್ಲಿ ಆತನ ಶಿಕ್ಷೆಯನ್ನು ಕಡಿಮೆಗೊಳಿಸಬಹುದು. ಇದು ಆದರೆ ಇದು ಮಾರಾಟಕ್ಕೆ ಸಂಬಂಧಿಸದ ನಾನ್ ಕಮರ್ಷಿಯಲ್ ಅಥವಾ ಚಿಕ್ಕ ಪ್ರಕರಣಗಳಲ್ಲಿ ಮಾತ್ರ, ದೊಡ್ಡ ಪ್ರಕರಣಗಳಲ್ಲಿ ಖಂಡಿತವಾಗಿಯೂ ಈ ರೀತಿಯ ಅವಕಾಶಗಳು ಇಲ್ಲ
0: ಅಲ್ವಾ. ಈಗ ಯಾವುದೇ ರೀತಿಯಾದಂತಹ ಅದು ದೊಡ್ಡದಿರಲಿ ಸಣ್ಣದಿರಲಿ, ಬಟ್ ಇದರ ತಂಟೆಗೆ ನಾವು ಹೋಗಲೇಬಾರದು ಅಂತ.
1: ಹೌದು,
0: ಇಂಥ ಈ ಚಟ ಸಾವಕಾಶವಾಗಿ ಮೊದಲು ನಮಗೆ ಒಂದಿಷ್ಟು ಆರಂಭದಲ್ಲಿ ಏನೋ ಒಂದು
1: ಯುವಕರ
0: ಒಂದು ಸ್ನೇಹ ವಲಯದಲ್ಲಿ ಏನೋ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ಬಿಡ್ಲಿಕ್ಕೆ ಆಗದೆ ಇರುವಷ್ಟು ಕಠಿಣವಾದಂತಹ ಚಟ.
1: ಜೀವನ ಮತ್ತೆ ಜೀವ ಎರಡನ್ನೂ ಮತ್ತೆ ಕೌಟುಂಬಿಕವಾಗಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಸಣ್ಣ ಮಟ್ಟದ ಪ್ರಾಯದಲ್ಲಿ ಯುವಕರು ಇವತ್ತು ಮಾಡ್ಕೊಳ್ತಾ ಇರುವಂಥದ್ದನ್ನು ಕಾಣಬಹುದು. ಇದಕ್ಕೆ ಸಮಾಜ ಎಲ್ಲ ಒಗ್ಗಟ್ಟಾಗಿ ಇದರ ಬಗ್ಗೆ ಕಾರ್ಯನಿರ್ವಹಿಸಬೇಕಂತ ಅವಶ್ಯಕತೆ ಇವತ್ತಿದೆ.
0: ಆಯಿತು, ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರಿಗೆ ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದ. ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat. Powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆತ್ಮೀಯರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:36. ಇದು ಗುರುವಾರದ ಗುಡ್ ಟೈಮ್. ಮಧ್ಯಾಹ್ನ ಕಳೀತಾ ಇದ್ದೀವಿ, ಸಂಜೆ ಸಾಕ್ತಾ ಇದ್ದೀವಿ. ಹೊರಗಡೆ ಒಂಥರ ಮೋಡ ಕವಿದ ವಾತಾವರಣ, ಚಳಿ ಚಳಿ ಅನಿಸ್ತಾ ಇದೆ. ಕಾರ್ಯಕ್ರಮ ಮಾತ್ರ ಹೊಂಬಿಸಿಲಾಗಿದೆ. ಹೊಂಬಿಸಿಲಿನಲ್ಲಿ ಇವತ್ತು ನಾವು ಪ್ರಶ್ನೆಯನ್ನು ಕೇಳ್ತೀವಿ.

ಎಂದಿನಂತೆ ನೀವು ನಮ್ಮ ಪ್ರಶ್ನೆಗೆ ನಿಮ್ಮ ಸರಿ ಉತ್ತರವನ್ನು ವಾಟ್ಸಪ್ ಸಂಖ್ಯೆ 9408091013 ನಿಮ್ಮ ಚಂದದ ಹೆಸರು ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ಕಳಿಸ್ಕೊಡ್ಬೇಕು. ಹೆಸರು ಟೈಪ್ ಮಾಡಿಲ್ಲ ಅಂದರೆ ನೀವು ಉತ್ತರ ಸರಿ ಕಳಿಸಿದ್ರೆ ನಾವು ಹೇಳೋದಿಲ್ಲ. ಓಕೆ, ಇದು ನಮ್ಮ ಕಂಡೀಷನ್, ನಿಯಮಗಳು. ಮತ್ತು ಹೆಸರು ಕಳಿಸಿರೋರೇ ನಮ್ಮ ಹೆಸರು ಹೇಳಿಲ್ಲ ಹೆಸರು ಹೇಳಿಲ್ಲ ಅಂತ ಒದ್ದಾಡ್ತಿರ್ತಾರೆ. ನಿಮ್ಮದು ನಂಬರ್ ಯಾಕೆ ಹೇಳಬೇಕು ಅಂತ ಅನಿಸುತ್ತೆ ಒಂದೊಂದ್ಸಲ. ಯೋಚನೆ ಮಾಡಿ ನಂಬರ್ ಕೊಡ್ತಿರೋ, ನಂಬರ್ ಕೊಡಿ ಅಂದರೆ ನಿಮ್ಮ ಫೋನ್ ನಂಬರ್ ಕೊಡಬೇಡಿ ನಮಗೆ, ನಿಮ್ಮ ಹೆಸರು ಕೊಡಿ ಸಾಕು. ಸರಿ, ಹೆಸರನ್ನ ಕಳಿಸ್ಕೊಡಿ. ಪ್ರಶ್ನೆ ಈ ರೀತಿಯಾಗಿದೆ, ಕಮ್ಮನ ಬಿಟ್ಟು ಕಿವಿಗೊಟ್ಟು ಆಲಿಸಿ. ನಾಳೆ ಅಂದರೆ ಜೂನ್ 19 ವಿಶ್ವಸಂಸ್ಥೆ ಘೋಷಣೆಯಂತೆ ಡ್ಯಾಶ್ ದಿನ, ಈ ಡ್ಯಾಶ್ ಖಾಲಿ ಜಾಗದಲ್ಲಿ ಸರಿಯಾದ ಉತ್ತರವನ್ನು ಭರ್ತಿ ಮಾಡಿ. ನಾಳೆ ಜೂನ್ 19 ವಿಶ್ವಸಂಸ್ಥೆ ಘೋಷಣೆಯಂತೆ ಡ್ಯಾಶ್ ದಿನ, ಯಾವ ದಿನ ಬೇಗ ಬೇಗ ನಮಗೆ ಉತ್ತರವನ್ನು ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

ಉತ್ತರಗಳು ನೋಡ್ತಾ ಇದ್ರೆ ಅಬ್ಬಬ್ಬಬ್ಬಾ, ಏನು ಉತ್ತರಗಳಿವು ಅಂತ ಅನ್ನಿಸ್ತಾ ಇದೆ. ಯಾವ ಉತ್ತರವೂ ಸರಿಯಾಗಿಲ್ಲ. ಆಪ್ಷನ್ ಎರಡರಲ್ಲಿ ಒಂದು ಆಪ್ಷನ್ನ ನಾವು ಕನ್ಸಿಡರ್ ಮಾಡೋದಾದರೆ, ಓಕೆ, ಒಂದು ಆಪ್ಷನ್ನ ಕನ್ಸಿಡರ್ ಮಾಡೋದಾದರೆ ನೇತ್ರಾ ಕೆಂಗೇರಿಯವರ ಉತ್ತರ ಸರಿಯಾಗಿದೆ. ಅವರೊಬ್ಬರೇ ಉತ್ತರ ಕೊಟ್ಟಿರೋದು, ಇನ್ನೆಲ್ಲರ ಉತ್ತರ ಕೂಡ ತಪ್ಪಾಗಿದೆ. ಬೇರೆ ಬೇರೆ ದಿನಗಳು ಕೂಡ ನಾಳೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಂದಿನದಲ್ಲಿ ಒಂದೇ ದಿನ ಇರೋದಿಲ್ಲ, ಸೆಲೆಬ್ರೇಷನ್ಗೆ ತುಂಬ ಇರುತ್ತೆ. ಜೂನ್ 19 ನಾಳೆ ಅಂದರೆ ಎಷ್ಟೊಂದು ಆಚರಣೆಗಳಿರುತ್ತೆ. ಆದರೆ ವಿಶ್ವ

0: ಸಂಸ್ಥೆ ಘೋಷಣೆ ಮಾಡಿರುವಂತಹ ವಿಶ್ವದಾದ್ಯಂತ ಆಚರಿಸುವ ಒಂದು ದಿನ ಯಾವುದದು ನಾಳೆ ಅಂತ ಕೇಳಿದ್ವಿ. ಕೆಲವರೆಲ್ಲ ಯೋಗ ದಿನ ಯೋಗ ದಿನ ಅಂತಿದ್ದಾರೆ. 21ನೇ ತಾರೀಕದು ನಾಳೆ, ಇನ್ನೂ 19ನೇ ತಾರೀಕು, ನೀವು ಆಲ್ರೆಡಿ 2 ದಿನ ಮುಂದೆ ಹೋಗ್ಬಿಟ್ಟಿದ್ದೀರಾ. ಯೋಗ ದಿನ ಅಂತ ಕಳಿಸಿದ್ರೆ ತಪ್ಪು ಉತ್ತರ ಅಂತ ಅಂದ್ಕೊಂಡ್ಬಿಡಿ. ಸರಿಯಾದ ಉತ್ತರ ನಾಳೆ ಜೂನ್ 19ರಂದು ವಿಶ್ವಸಂಸ್ಥೆ ಘೋಷಣೆಯಂತೆ ಡ್ಯಾಶ್ ದಿನ. ಸರಿಯಾದ ಉತ್ತರ ವರ್ಲ್ಡ್ ಸಿಕಲ್ ಸೆಲ್ ಅವೇರ್ನೆಸ್ ಡೇ, ವಿಶ್ವ ಸಿಕಲ್ ಸೆಲ್ ಜಾಗೃತ ದಿನ ನಾಳೆ ಜೂನ್ 19. ಸ್ವಲ್ಪ ಜಾಗೃತಿ ತಗೋಬೇಕಾಗಿದೆ. ಏನಿದು ದಿನ, ವಿಶೇಷ ಏನು ಎಲ್ಲ ನಾಳೆ ತಿಳ್ಕೊಬಹುದು ನೀವು. ಜೊತೆಗೆ ನೀವು ಕೂಡ ಈ ಸಿಕಲ್ ಸೆಲ್ ಅಂದರೆ ಏನು, ಆರೋಗ್ಯದ ಮೇಲೆ ಅದಾಗುವಂತಹ ಪರಿಣಾಮಗಳು, ಪ್ರಭಾವಗಳು, ಕಾರಣಗಳು ಎಲ್ಲವನ್ನು ಕೂಡ ತಿಳ್ಕೊಂಡು ಹುಷಾರಾಗಿರಬೇಕು ಅಂತ ನಾನು ಹೇಳ್ತೀನಿ. ನಾವು ಹೇಳಿದ ನಂತರ ಕೆಲವರೆಲ್ಲ ಕಳಿಸ್ಬಿಟ್ಟು ಸರಿನಾ ಸರಿನಾ ಅಂತ ಅಂದರೆ ಏನೋಪ್ಪ, ಅಥವಾ ನಮ್ಮ ಕನೆಕ್ಷನ್ ತುಂಬ ಲೇಟಾಗಿ ಹೋಗಿರ್ಬೇಕನ್ಸುತ್ತೆ ನಮಗೆ. ಓಕೆ, ನೇತ್ರಾ ಕೆಂಗೇರಿ ಅವರೇ, ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು, ಮಹಾ ಅಭಿನಂದನೆಗಳು. ಯಾಕಂದರೆ ನೀವೊಬ್ಬರೇ ಕಂಡ್ರೆ ಏಕೈಕ ವ್ಯಕ್ತಿ ಸರಿ ಉತ್ತರ ಕೊಟ್ಟಿರೋದು. ಜೋರಾಗಿ ಚಪ್ಪಾಳೆ ಕೊಡಿ ನಮ್ಮ ಕೇಳುಗರೆಲ್ಲ ಅವ್ರಿಗೆ. ಆಹಾ, ಕೇಳಿಸ್ತಾ ಕೆಂಗೇರಿಯಲ್ಲಿರೋ ನೇತ್ರಾವರೇ, ಕೇಳಿಸಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಈಗ ನಾವು ಮತ್ತೊಂದು ಪ್ರಶ್ನೆಯನ್ನು ಕೇಳುವಂಥ ಸಮಯ. ಹಾಂ, ಒಂಚೂರು ಲೆಕ್ಕದ ಇದು ಲೆಕ್ಕಾಚಾರ. ಓಕೆ, ಸರಿಯಾಗಿ ಲೆಕ್ಕ ಹಾಕಿ ಕಳಿಸ್ಕೊಡ್ಬೇಕು. ಕೇವಲ 8, ನಂಬರ್ 8 ಇದೆಯಲ್ಲ, ಅದನ್ನಷ್ಟೇ ಬಳಸಿ ಕೂಡ್ತಾ ಹೋದರೆ, ಅಂದರೆ ಸಂಕಲನ ಮಾಡಿದಾಗ ನಮ್ಗೆ ಉತ್ತರ 1000 ಬರುತ್ತೆ. ಹಾಗಾದರೆ ನೀವು ಆ 8 ಅಂಕಿಗಳನ್ನು ಹೇಗೆ ಕೂಡಿಸಿದರೆ 1000 ಉತ್ತರ ಬರುತ್ತೆ? ಬರೀ 8 ಇರಬೇಕಾದ್ರಲ್ಲಿ ಬೇರೆ ನಂಬರ್ ಇರಬಾರ್ದು. 8 ಥರನೇ ಕೂಡಿಸ್ತಾ ಹೋದರೆ ಉತ್ತರ, ಅಂದರೆ ಸಂಕಲನ ಮಾಡಿದರೆ ಉತ್ತರ 1000 ಬರುತ್ತೆ. ಹಾಗಾದರೆ 8 ಹೇಗೆ ಕೂಡಿಸ್ತೀರಾ ಅದನ್ನು ನಮಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ನಿಮ್ಮ ಹೆಸರು ಹೇಳ್ತೀವಿ. ವಾಟ್ಸಪ್ ಸಂಖ್ಯೆ 9480910910013. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
6: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
5: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
6: HAL is bringing together private industry and thousands of MSMEs to create a powerful defense manufacturing ecosystem.
5: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
7: Para Saal Vishwas ke, Vikas ke, Jan Kalyan ke.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
2: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.
6: ಶಿವ ಶಿವ ಹಾಡು ಕೇಳಿದ್ರಿ. ಕೈಲಾಶ್ ಖೇರ್ ಅವರ ದನಿಯಲ್ಲಿ, ಮಂಜುನಾಥ್ BS ಅವರ ಸಾಹಿತ್ಯ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ, ಕೈಲಾಶ್ ಖೇರ್ ಕೃಪ್ರೇ ಮತ್ತು ತಂಡದವರು ಈ ಗೀತೆಗೆ ದನಿಯಾಗಿದ್ರು. ಅದಕ್ಕೂ ಮುಂಚೆ ಸಿದ್ದಯ್ಯ ಸ್ವಾಮಿ ಬನ್ನಿ ಎಂಬ ಗೀತೆಯನ್ನು ಕೇಳಿದ್ವಿ. ಪ್ರೇಮ್ ಅವರ ದನಿಯಲ್ಲಿ ರಕ್ಕ ಸಪುರದೋಳ್ ಚಿತ್ರದಿಂದ, ಕ್ರಾಂತಿಕುಮಾರ್ ಅವರ ಸಾಹಿತ್ಯ ರಚನೆ, ಅರ್ಜುನ್ ಜನಿ ಅವರ ಸಂಗೀತ ಸಂಯೋಜನೆ. ಪ್ರಶ್ನೆ ಕೇಳಿದ್ವಿ ನಾವು, ಕೇವಲ 8 ಅಂಕಿನ ಮಾತ್ರ ಬಳಸಿ, ಅದನ್ನ ಬಿಟ್ಟು ಬೇರೆ ಯಾವ ಅಂಕಿನೂ ಬಳಸಂಗಿಲ್ಲ, 1, 2, 3, 4 ಬಳಸಂಗಿಲ್ಲ, ಆಯ್ತಾ? 8 ಅಂಕಿನ ಮಾತ್ರ ಬಳಸಿ ಕೂಡ್ತಾ ಹೋದ್ರೆ, ಅಂದರೆ ಸಂಕಲನ ಮಾಡಬೇಕು, ಅಡಿಷನ್ ಮಾಡ್ತಾ ಹೋದಾಗ ನಮಗೆ ಸಮ್ ಅಂದರೆ ಮೊತ್ತ 1000 ಸಿಗುತ್ತೆ. ಹಾಗಾದರೆ ಯಾವ ರೀತಿ ನೀವು 8 ಕೂಡಿಸ್ತಾ ಹೋಗ್ತೀರಾ, ಸಂಕಲನ ಮಾಡ್ತೀರಾ ಅಂತ ಕೇಳಿದ್ವಿ. ಕೆಲವರು ಬೇರೆ ಬೇರೆ ನಂಬರ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ, ಕೆಲವರು ಮೈನಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂದರೆ ವ್ಯವಕಲನ ಎಲ್ಲ ಮಾಡಿಬಿಟ್ಟಿದ್ದಾರೆ, ಜೊತೆಗೆ ಕೆಲವರು 125 ಸಲ ಕೂಡಿಸ್ಬೇಕು ಅಂತಲೂ ಹೇಳಿದ್ದಾರೆ. ಹಂಗೆ ಹೆಂಗೆ ಲೆಕ್ಕ ಮಾಡಿರೋ ಅನ್ನೋ ಗೊತ್ತಿಲ್ಲ, ಆದರೆ ತುಂಬ ಜನ ಸಖತ್ತಾಗಿ ಫಾಸ್ಟ್ ಆಗಿದ್ದಾರೆ ಮ್ಯಾಥ್ಸಲ್ಲಿ ಅಂತ ಗೊತ್ತಾಯ್ತು, ಯಾಕಂದ್ರೆ ಸಾಕಷ್ಟು ಜನ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ಶ್ರೀಮಂತ್ ಹೊಸಮನಿ ಬೀದರ್, ಎನ್ ಜಿ ಬಸವರಾಜು ಚಿತ್ರದುರ್ಗ, HR ರುದ್ರಸ್ವಾಮಿ ಚಿಕ್ಕಮಗಳೂರು, ಸಾನ್ವಿ

0: ಜಿ ಕುಲಕರ್ಣಿ ಬೆಂಗಳೂರು, ಜಿಎಸ್ ಚಂದನ ಚಿತ್ರದುರ್ಗ, ಶರಾಂಕಿ ಮಂಡ್ಯ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬೆಂಗಳೂರು, ಗೀತಾ ಜೋಶಿ ಕಲಬುರಗಿ, ಸುಭಾನ್ ಕೋರಿ ಹಂಪಸಾಗರ, ಪದ್ಮಶ್ರೀ ರಾಮಚಂದ್ರಪುರ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ರಾಧಾಕೃಷ್ಣ ಚಲ್ಲಹಳ್ಳಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾಕಂದ್ರೆ ನಿಮ್ಮ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ 1000 ಉತ್ತರ ಬರೋ ಹಾಗೆ 8 ಹೇಗೆ ಕುಡಿಸ್ತಾ ಹೋಗಬೇಕು ಅಂದರೆ 888 ಪ್ಲಸ್ 88 ಪ್ಲಸ್ 8 ಪ್ಲಸ್ 8 ಪ್ಲಸ್ 8 ಹೀಗೆ ಕೂಡಿಸಿದರೆ, ಸಂಕಲನ ಮಾಡಿದರೆ 1000 ಉತ್ತರ ಬರುತ್ತೆ. ಕೆಲವರು 8888 ಹಾಕಿದ್ದಾರೆ. ಅಲ್ಲ, ನಮ್ಗೆ 1000 ಉತ್ತರ ಬರಬೇಕು, 8800 ಹೆಂಗೆ ಹಾಕೋಕ್ಕಾಗತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಯೋಚನೆ ಮಾಡಿ, ಪರವಾಗಿಲ್ಲ. ಅದೇ ಸಿಕ್ಕಾಪಟ್ಟೆ ಜನ ಉತ್ತರ ಕೊಟ್ಟಿದ್ದೀರಾ, ನೀವೆಲ್ಲರೂ ಕೂಡ ಲೆಕ್ಕದಲ್ಲಿ ಪಕ್ಕ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಉತ್ತರ ಕೊಡುವ ಪ್ರಯತ್ನ ಮಾಡಿದರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇವೆ. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಮಯ.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಆಮೇಲೆ ಆಮೇಲೆ.
3: ಹಲೋ
1: ಹಲೋ.
3: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡ್ಬೇಕಿತ್ತು.
3: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
4: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
7: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಫೋನ್ ರಿಂಗ್ ಆಗಿದ ತಕ್ಷಣ ಕರೆ ಮಾಡಿ ಪ್ರಶ್ನೆ ಕೇಳ್ತಿದ್ರ ಅನ್ಕೊಂಬಿಟ್ರ? ಬೇಡ, ಸ್ವಲ್ಪ ಹಂಗಂಗೆ ಖುಷಿ ಸಿಗಲಿ ಅಲ್ಲ, ನಗು ಮೂಡ್ತಾ ಇರಲಿ ಮುಖದಲ್ಲಿ. ಈಗ ಗಾದೆಯನ್ನು ಪೂರ್ಣಗೊಳಿಸಿ. ನಾವು ಅರ್ಧ ಗಾದೆ ಹೇಳ್ತೀವಿ, ನೀವು ಅದನ್ನು ಪೂರ್ಣ ಮಾಡಬೇಕು. ಓಕೆ, ಇದು ಹೆಂಗೂ ಮಳೆಗಾಲ ಇದೆ, ಹಾಗಾಗಿ ಮಳೆಗಾಲಕ್ಕೆ ಸಂಬಂಧಪಟ್ಟಂತಹ, ಮಳೆಗಳಿಗೆ ಸಂಬಂಧಪಟ್ಟಂತಹ, ಮಳೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳ್ತೀವಿ. ಪ್ರಶ್ನೆ ಈ ರೀತಿಯಾಗಿದೆ. ಹುಬ್ಬೆ ಮಳಿಗೆ ಡ್ಯಾಶ್, ಹುಬ್ಬೆ ಮಳೆಗೆ ಡ್ಯಾಶ್, ಈ ಖಾಲಿ ಜಾಗದಲ್ಲಿ ಏನನ್ನು ತುಂಬಬೇಕು? ಪೂರ್ಣಗೊಳಿಸಿ ನೀವು ಆಗಾದೇನ ನಮಗೆ ನಿಮ್ಮ ಉತ್ತರವನ್ನು, ನಿಮ್ಮ ಚಂದದ ಹೆಸರು, ಊರಿನ ಹೆಸರಿನೊಂದಿಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಬೇಗ ಬೇಗ ಬೇಗ ಬೇಗ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಗಾದೆ ಪೂರ್ಣಗೊಳಿಸಿ ಹುಬ್ಬೆ ಮಳಿಗೆ ಡ್ಯಾಶ್ ಅಥವಾ ಹುಬ್ಬೆ ಮಳೆಗೆ ಡ್ಯಾಶ್ ಅಂತ ಕೇಳಿದ್ವಿ. ಸಾಕಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರವ್ರ ಕೂಡ ಅವ್ರವ್ರ ಮಾಡ್ಕೊಂಡಿರುವಂತಹ ಗಾದೆಗಳಿರಬಹುದು, ಜನಪದರು ಯಾವ ರೀತಿ ಹೇಳ್ತಿರೋ ಅದನ್ನ ನೀವು ಕೇಳಿಸ್ಕೊಂಡು ಹೇಳ್ತಿರಬಹುದು. ಅದೇ ಸರಿಯಾದ ಉತ್ತರವನ್ನ ಜಗದಾಂಬಿಕಾ ಹಂಸವೇಣಿ ಅವರು, ಗುಣವತಿ ಭೀಮಪ್ಪ ದಾವಣಗೆರೆ, ವಾಲ್ಮೀಕಿ ಮರಿಲಿಂಗಪ್ಪ ಗಣೇಶ್ ಸಾಗರ ಕಂಪ್ಲಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ಹೀಗಿದೆ, ಗಾದೆಯನ್ನು ಪೂರ್ಣಗೊಳಿಸಿ ಹುಬ್ಬೆ ಮಳಿಗೆ ಡ್ಯಾಶ್ ಗುಬ್ಬಿ ತಲೆಯೂ ನೆನೆದು ಅಂತ. ಹುಬ್ಬೆ ಮಳಿಗೆ ಗುಬ್ಬಿ ತಲೆ ನೆನೆದು ಅಂದರೆ ಹುಬ್ಬೆ ಮಳೆ ಬಂದರೆ ಗುಬ್ಬಿಯ ತಲೆ ಕೂಡ ನೆನೆಯೋದಿಲ್ಲ ಅನ್ನೋ ರೀತಿ. ಗುಬ್ಬಿಯ ತಲೆ ನೆನೆಯದು ಅಂತಲೂ ಕೂಡ ಓಕೆ. ಈ ರೀತಿಯಾದಂತಹ ಸರಿ ಉತ್ತರ ಕೊಟ್ಟ ನಮ್ಮ ಕೇಳುಗರಿಗೆ ಬೆರಳೆಣ್ಣೆ

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೆ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಮುದ್ದು ಮಗಳೇ ಗೀತೆಯನ್ನ ಕೇಳಿದ್ರಿ ನೀವು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ, ಮದುವೆ ಆದ ನಂತರ, ಅವರು ಒಂದು 2 ವರ್ಷಗಳ ನಂತರ, 3 ವರ್ಷಗಳ ನಂತರ, ಅಥವಾ ಅವರು ಡಿಸೈಡ್ ಮಾಡಿದ ನಂತರ ನಮ್ಮ ಜೀವನದಲ್ಲಿ ಮಕ್ಕಳ ಆಗಮನ ಆಗಬೇಕಾಗಿದೆ ಅಂತ ಹೇಳಿ ಮಕ್ಕಳನ್ನು ಪಡ್ಕೊಳ್ತಾರೆ. ಆದರೆ ಕೆಲವರು ಅವರು ಮದುವೆ ಆಗೋಕ್ಕಿಂತ ಮುಂಚೆನೇ ಅವರಿಗೆ ಒಂದು ರೀತಿಯಾದಂಥ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳಿಂದಾಗಿ ಅವರು ಕೂಡ ಒಂದು ರೀತಿ ತಾಯಿ, ನಾನು ಒಂದು ಮಗುವಿನ ತಂದೆ ಅಂತ ತಾಯಿ ಅನ್ನೋ ರೀತಿ ಫೀಲ್ ಮಾಡ್ತಿರ್ತಾರೆ. ಈಗ ಒಂದು ಮಗು ಅವರ ತಾಯಿಯ ತಂಗಿಯನ್ನು ಚಿಕ್ಕಿ ಅಂತ ಕರೆದೆ ಅಥವಾ ಚಿಕ್ಕಮ್ಮ ಅಂತ ಕರೆದೆ, ಆಕೆಗೆ ಏನೋ ಒಂಥರ ಫೀಲು, ನನಗೆ ನನ್ನ ಮಗು ಕರೀತಿದೆ ಅನ್ನೋ ಫೀಲ್ ಆಗುತ್ತೆ. ಅದೇ ಅಕ್ಕನ ಮಗ ಅಥವಾ ಅಕ್ಕನ ಮಗಳು ಅವರ ತಮ್ಮನಿಗೆ, ಅಂದರೆ ಯಾರು ಮದುವೆ ಆಗಿರ್ತಾರೆ ಆಕೆಯ ತಮ್ಮನನ್ನು ಮಾಮ ಅಥವಾ ಮಾವ ಅಂತ ಕರೆದ್ರೆ ಆತನಿಗೇನೋ ಒಂಥರ ಖುಷಿ ಆಗುತ್ತೆ. ಸೊ ಆವಾಗ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಇದ್ದುಬಿಡ್ತೀವಿ. ನಮ್ಮ ಸ್ವಂತ ಮಕ್ಕಳಲ್ಲದಿದ್ದರೂ ಕೂಡ ನಮಗೆ ಅವರನ್ನು ಕಂಡ್ರೆ ಅದೇನೋ ಒಂಥರ ಭಿನ್ನವಾದಂಥ, ವಿಶೇಷವಾದಂಥ, ಅತ್ಯಾಪ್ತ ಪ್ರೀತಿ ಭಾವನೆ ಅವರಲ್ಲಿ ಉಕ್ಕಿ ಹರಿಯುತ್ತೆ. ಮಕ್ಕಳು ಅಂದರೆ ಇದ್ದರೆ ಹೇಗಿರುತ್ತೆ, ಪೋಷಕರಾಗಿದ್ದರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಮ್ಮ ಜೊತೆಯಲ್ಲಿ ಹುಟ್ಟಿದವರ ಅಣ್ಣ ಅಕ್ಕ ಅಥವಾ ಚಿಕ್ಕಮ್ಮನ ಮಕ್ಕಳ ಜೊತೆ ಕಳಿಬೇಕಾದ್ರೆ ನಾವು ಅದನ್ನು ಅಂಥ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇರತ್ತೆ. ಹೀಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಫಸ್ಟು ಚಿಕ್ಕಿ ಅಂತನೋ, ಚಿಕ್ಕಮ್ಮ ಅಥವಾ ಚಿಕ್ಕಪ್ಪ ಅಂತನೋ, ಮಾವ ಅಂತನೋ ಕರೆದಂತಹ ಆ ಮುದ್ದು ಮಗು ನಿಮಗೆ ಒಂದು ಪೋಷಕ ಭಾವನೆಯನ್ನು ಮೂಡಿಸಿದಂತಹ, ಜವಾಬ್ದಾರಿಯನ್ನು ತಂದುಕೊಟ್ಟಂತಹದ್ದು ಯಾವಾಗ, ಹೇಗೆ ಆ ಸಂಬಂಧವನ್ನು, ಅಂದರೆ ಆ ಮಗುವನ್ನು ಇವತ್ತು ನೀವು ಮದುವೆ ಆಗಿ

0: ಈ ನಿಮಗೆ ಸ್ವಂತ ಮಕ್ಕಳಿದ್ರೂ ಕೂಡ ಆ ಮಗುವಿನೊಂದಿಗೆ ಯಾವ ರೀತಿಯಾದಂಥ ಬಾಂಧವ್ಯವನ್ನು ಸಂಬಂಧವನ್ನು ಹೊಂದಿದ್ದೀರಾ, ಇದ್ರ ಬಗ್ಗೆ ನಮ್ಮ ಜೊತೆ ನೀವು ಮಾಹಿತಿನ ಹಂಚ್ಕೊಳ್ಬಹುದು. ವಾಟ್ಸಪ್ ಮಾಡಿ 9489901013. ತಾಂತ್ರಿಕ ಕಾರಣದಿಂದಾಗಿ ಸಂದೇಶ್ ಟು ಸೋಲ್ಜರ್ ಪ್ರಸಾರ ಆಗ್ತಾ ಇಲ್ಲ, ಹಾಗಾಗಿ 5 ಗಂಟೆವರೆಗೂ ನಾನೇ ನಿಮ್ಮ ಜೊತೆ ಆಗಿರ್ತೀನಿ. ಕೇಳಿಸ್ತಲ್ಲ, ನಾ ಹೇಳಿದ ಅರ್ಥ ಆಯ್ತಲ್ಲ, ಸಂದೇಶವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಪಂ ರೇಂಬೋ ಕನ್ನಡ ಕಾಮನಬಿಲ್ಲು.
1: ಸಂಜು, ನಿನ್ಗೊಂದು ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದು ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ.

ಮಗು ಹುಟ್ಟಿದಾಗ ಮನೇಲಿ ಅವ್ರ ಅಪ್ಪ ಅಮ್ಮ ಆ ಮಗು ಇನ್ನೇನು ಭಾಷೆ ಕಲಿತಾ ಇದೆ, ಮಾತನಾಡೋಕೆ ಶುರು ಮಾಡ್ತಿದೆ ಅಂದಾಗ ಒಂದಷ್ಟು ಹಿಂಸೆನ ಕೊಟ್ಬಿಡ್ತಾರೆ ಅನ್ಸುತ್ತೆ. ಅದು ಮುದ್ದಾದ ಹಿಂಸೆ, ಅಮ್ಮ ಅನ್ನು, ಅಮ್ಮ ಅಂತ ಕರಿ ನನ್ನ, ಅಮ್ಮ ಹೇಳು ಅಂತ ಹೇಳ್ತಾರೆ. ಅಲ್ಲ ಅಪ್ಪ ಆದರೆ ಪಪ್ಪ ಅನ್ನು, ಅಪ್ಪ ಅಂತ ಹೇಳು, ನಾನು ಅಪ್ಪ ಅಂತ ಎಲ್ಲ ಹೀಗೆ ಮಗು ತಮ್ಮನ್ನು ಆ ರೀತಿ ಕರಿಬೇಕು ಅಂತ ಬಯಸ್ತಾ ಇರುತ್ತೆ. ಅದು ಅವ್ರಿಗಷ್ಟೇ ಆಸೆ ಇರುತ್ತಾ? ಅಜ್ಜಿ ತಾತನಿಗೆ ಅಜ್ಜಿ ಹೇಳು, ನಾನು ಅಜ್ಜಿ, ನನ್ನ ತಾತ ಅಂತ ಹೇಳು, ನನ್ನ ತಾತ ಅಂತ ಕರಿ ಅಂತ ಹೇಳ್ತಾರೆ. ಅದೇ ರೀತಿ ಮನೇಲಿ ಇರ್ತಕ್ಕಂಥವ್ರು ನನ್ನ ಚಿಕ್ಕಿ ಅಂತ ಹೇಳು, ಚಿಕ್ಕಮ್ಮ ಅಂತ ಕರಿ, ಮಾನು ನಾನು ಮಾವ, ನಾನು ನಿಮ್ಮ ಮಾಮ ಅಂತ ಹೇಳ್ತೆ, ದೊಡ್ಡಮ್ಮ ಚಿಕ್ಕಮ್ಮ, ನಾನು ನಿಮ್ಮ ಅತ್ತೆ ಅತ್ತೆ ಅಂತ ಹೇಳು. ಹೀಗೆ ಪ್ರತಿಯೊಬ್ಬರು ಕೂಡ ಮಗುವಿನ ತೊದಲು ನುಡಿಯನ್ನು ಕೇಳೋಕೆ ಬಯಸ್ತಾನೇ ಇರ್ತಾರೆ. ಮಕ್ಕಳು ನಮ್ಮ ಮನೆಯವು, ಆದರೆ ನಾವು ಅವರಿಗೆ ನಿಜಕ್ಕೂ ಕೂಡ ಅವರ ತಂದೆ ತಾಯಿಯಷ್ಟೇ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಪೋಷಕರು ಎಂಬ ಭಾವನೆಯಲ್ಲಿ ನಾವು ಮಕ್ಕಳನ್ನು ನೋಡ್ತಾ ಇರ್ತೇವೆ. ನಿಮ್ಮನ್ನು ಹಾಗೆ ಮೊದಲ ರೀತಿ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಹೀಗೆ ಕರೆದಂಥವರು ಯಾರು, ಅವರ ಜೊತೆ ಇವತ್ತು ನಿಮಗೆ ಹೇಗೆ ಆ ಬಾಂಧವ್ಯ ಉಳಿದುಕೊಂಡು ಬಂದಿದೆ ಪ್ರೀತಿ ಅಂತ ಕೇಳಿದ್ವಿ. ಸಂದೇಶನ ಕಳಿಸ್ಕೊಟ್ಟಿದ್ದಾರೆ ಹೊಸಪೇಟೆ ರಾಜು ಅವರು. ನಮ್ಮ ಅಣ್ಣನಿಗೆ ಇಬ್ಬರು ಮಕ್ಕಳು, ಅವರು ನಮಗೆ ಚಿಕ್ಕಪ್ಪ ಅಂತ ಕರೆದಾಗ ನಂಗೆ ತುಂಬ ಖುಷಿಯಾಗಿತ್ತು. ಇವಾಗ ನನಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ನಮ್ಮ ಮಕ್ಕಳ ಜೊತೆ ಅವರು ಕೂಡ ಖುಷಿಯಾಗಿದ್ದಾರೆ. ಒಂಥರ ಇದು ಖುಷಿ ಕೊಡುವಂತಹ ಸಂಬಂಧಗಳು, ಮತ್ತು ಅವ್ರು ಕರೆಯೋದಂತೂ ಒಬ್ಬ ಕರ್ಣಾನಂದ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ ಹರೀಶ್ ಮಲೇಶ್ವರದಿಂದ. ನನಗೆ ನನ್ನ ಅಕ್ಕನ ಮಕ್ಕಳು ಮಾವ ಅಂತ ಕರೆದಾಗ ಸಂತೋಷ ಆಗಿತ್ತು. ನನಗೆ 5 ವರ್ಷದ ಒಳಗಿನ ಮಕ್ಕಳು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಆಹಾ, ಮಕ್ಕಳೇ ದೇವರು ಅಂತ ನಾವು ಕೇಳ್ತೀವಿ. ಆ ದೇವರೇ ನಮ್ಮ ಹೆಸರು ಕರೆದು ಹೆಂಗನ್ಸುತ್ತೆ ಅಲ್ವಾ? ನಾವಂತ ದೇವ್ರ ಹೆಸರು ಹೇಳ್ತಾನೆ ಇರ್ತೀವಿ ಬಿಡಿ, ಬೆಳಗಿನ ಸಂಜೆವರೆಗೂ ಅಯ್ಯೋ ದೇವ್ರಿ ಅಯ್ಯೋ ದೇವ್ರಿ ಅಂತೆಲ್ಲ. ಆದರೆ ಆ ದೇವರ ರೂಪದ ಮಕ್ಕಳು ನಮ್ಮನ್ನು ಕರೆದಾಗ ಖುಷಿಯಾಗತ್ತಲ್ಲ. ಚಿಕ್ಕಿ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಅತ್ತೆ ಮಾವ ಅಂತ ನೀವು ಯಾರಿಂದ ಕರೆಸ್ಕೊಂಡ್ರಿ, ಆ ಸಂಬಂಧ ಇವತ್ತು ಹೇಗಿದೆ, ಇದೆಲ್ಲವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ವಾಟ್ಸಪ್ ಮಾಡಿ 9489901013. ಕೆಲವರು ಈ ದೊಡ್ಡಮ್ಮ ಅನ್ಸ್ಕೊಳ್ಳೋಕೆ ಕೆಲವ್ರಿಗೆ ಇಷ್ಟನೇ ಆಗಲ್ಲ, ಅಯ್ಯೋ ನನ್ನ ದೊಡ್ಡಮ್ಮ ಅನ್ಬೇಡಪ್ಪ ವಯಸ್ಸಾಗೋಗಿದೆ ಅಂತ ಅನ್ಕೊಂಬಿಡ್ತಾರೆ. ನನ್ನೂ ಅಮ್ಮ ಅಂತಲೇ ಹೇಳು ಅಂತಲೂ ಕೂಡ ಕೆಲವರು ತನ್ನ ತಂಗಿ ಮಕ್ಕಳಿಂದ ಹೇಳಿಸ್ಕೊಳ್ಳೋದು ಕೂಡ ರೂಢಿ ಇದೆ. ಹಂಗೇನಾದ್ರು ನೀವು ಮಾಡಿದ ಹೇಳ್ಕೋಬಹುದು ನಮ್ಮ ಜೊತೆ ವಾಟ್ಸಪ್ ಮೂಲಕ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನನ್ನ ಫಸ್ಟ್ ಟೈಮ್ ಮಾವ ಅಂತ ಕರೆದಿದ್ದು ನಮ್ಮ ಸೋದರ ಮಾವನ ಮಗ ಮೇಡಮ್. ಇವಾಗ ಅವನಿಗೆ 24 ವರ್ಷ, ಆದರೂ ಅವನು ಇನ್ನೂ ಅದೇ ಎಮೋಷನ್ಸ್ ಕಂಟಿನ್ಯೂ ಆಗಿದೆ. ಸ್ವೀಟ್ ಮೆಮೊರೀಸ್ ಅಂತ ಡೇವಿಡ್ ನೋಬೆಲ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈ ಹಾಡು ಕೇಳಿದ್ರಲ್ಲ, ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಬಾಯಿ, ಎಲ್ಲ ಪುಟ್ಟ ಪುಟ್ಟಾಗಿರುತ್ತೆ ಮಗು ಹುಟ್ಟಿದಾಗ. ಅದನ್ನು ನೋಡೋಕೆ, ಮುಟ್ಟೋಕೆ, ಆಡೋಕೆ, ಆ ಮಗುವಿನ ಅಳು ನೋಡೋಕೆ, ನಗು ನೋಡೋಕೆ, ನಿದ್ದೆ ನೋಡೋಕೆ, ಬಿದ್ದು ಎದ್ದು ಹೋಗುವಂಥ ರೀತಿನ ನೋಡೋಕೆ, ಹೊಸ್ತಿಲದ ಆಟದನ್ನು ನೋಡೋದಕ್ಕೆ ಎಷ್ಟು ಖುಷಿ ಇರುತ್ತೆ. ಮನೆ ಮಂದಿಯೆಲ್ಲ ಕಾಯ್ತಾ ಇರ್ತಾರೆ, ಮಗು ಬಿದ್ದರೆ ಆಹ್ ನಡೆಯೋದು ಕಲಿತಾ ಇದೆ ಅನ್ನೋ ಖುಷಿ, ಹೊಸ್ತಿಲದ ಆಟದ್ರೂ ಪೂಜೆ ಮಾಡೋ ಸಂಭ್ರಮ, ಪ್ರತಿಯೊಂದು ಕೂಡ ಸಂಭ್ರಮಿಸ್ತಾರೆ. ಆ ಮಗು ತನ್ನ ಹೆಜ್ಜೆ ಮೇಲೆ ತಾನು ಹೆಜ್ಜೆ ಇಟ್ಟು ನಡೆಯೋಕೆ ನುಡಿಯೋಕೆ ಕಲಿಯೋ ತನಕ ಎಲ್ಲರೂ ಕೂಡ ಕಾಳಜಿ ಮಾಡ್ತಿರ್ತಾರೆ. ಆ ಹೆತ್ತವರಷ್ಟೇ ಅಲ್ಲ, ತಂದೆ ತಾಯಿ ಅಷ್ಟೇ ಅಲ್ಲ, ಅಜ್ಜ ಅಜ್ಜಿ ಮನೇಲಿರ್ತಕ್ಕಂಥ ಎಲ್ಲ ಮಂದಿ ಕೂಡ ಅದರ ಕಾಳಜಿನ ಮಾಡ್ತಿರ್ತಾರೆ. ಹಾಗೆ ಮನೆಯಲ್ಲಿ ಹುಟ್ಟಿದಂಥ ಮಗು ತಮ್ಮ ಸಂಬಂಧಿಕರಲ್ಲಿ ಯಾರನ್ನು ಅಂದರೆ ತಾಯಿಯ ತಂಗಿಯನ್ನು ಚಿಕ್ಕಿ ಅಂದಾಗ, ತಾಯಿಯ ತಮ್ಮ ಅಥವಾ ಅಣ್ಣನ ಮಾವ ಅಂದಾಗ,

ದೊಡ್ಡಮ್ಮ ಅಂದಾಗ ಅಥವಾ ಅಣ್ಣನ ಮಗು ಅತ್ತೆ ಅಂತ ಕರೆದಾಗ ಎಷ್ಟು ಖುಷಿ ಆಗುತ್ತೆ. ಮಗು ಇನ್ನೂ ಮಾತಾಡೋಕ್ಕೆ ಬರಲಿಲ್ಲ ಅಂದಾಗಲೂ ಕೂಡ ಪೀಡಿಸ್ತಾ ಇರ್ತೀವಿ, ನನ್ನ ಅತ್ತೆ ಅಂತ ಕರಿ, ನನ್ನ ಮಾವ ಅಂತ ಕರಿ ಅಂತ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ವಿಷಯಗಳೇನಂತಂದರೆ, ಸ್ವಲ್ಪ ಏನಾದರೂ ಅವರಿಗೆ ಬುದ್ಧಿ ಬಂತು, ಮಾತನಾಡೋದು ಕಲಿತಾ ಇದ್ದಾರೆ, ನಮ್ಮನ್ನೆಲ್ಲ ಗುರುತಿಸ್ತಾ ಇದ್ದಾರೆ ಅಂತಂದಾಗ, ನಾನು ನಿಂಗೆ ಸಂಜೆ ಏನಾದ್ರು ತಂದುಕೊಡ್ತೀನಿ, ಚಾಕ್ಲೇಟ್ ತಂದುಕೊಡ್ತೀನಿ, ಸ್ವೀಟ್ ತಂದುಕೊಡ್ತೀನಿ, ನನ್ನ ಮಾವ ಅಂತ ಕರಿತೀಯ, ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು ಅಂತ ಹೇಳಿಸ್ಕೊತಾ ಇರ್ತೀವಲ್ಲ. ಯಾಕೆ ಹೀಗೆ ಪದೇ ಪದೇ ಕೇಳ್ತಾ ಇರ್ತೀವಿ ಅದೇ ಪದನ ಅಂದರೆ, ಅದು ಕೇವಲ ಪದವಾಗಿರೋದಷ್ಟೇ ಅಲ್ಲ, ಅದೊಂಥರ ವಿವರಿಸಲಾಗದ ಭಾವನೆ, ವಿವರಿಸಲಾಗದಂಥ ಅನುಭವ ಆಗಿರುತ್ತೆ. ಅಂಥ ಅನುಭವಗಳನ್ನು ನೀವು ಅನುಭವಿಸಿದರೆ ನಮ್ಮ ಜೊತೆ ವಾಟ್ಸಪ್ನಲ್ಲಿ ಅನುಭವಗಳನ್ನು ಹಂಚಿಕೊಳ್ಳಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮನ್ನ ಮೊದಲ ಬಾರಿ ಆ ಒಂದು ತಾಯ್ತನದ ಅಥವಾ ಆ ಪೋಷಕತ್ವದ ಗುಣ ಬರೋ ಹಾಗೆ ನಿಮ್ಮನ್ನ ಪ್ರೀತಿಯಿಂದ ಮುದ್ದಾಗಿ ಕರೆದಂತಹ ಮಗು ಯಾರದ್ದು, ಹೇಗೆ ಇದೆ ಅದ್ರ ಜೊತೆ ಬಾಂಧವ್ಯ ತಿಳಿಸ್ಕೊಡಿ. ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹೆಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳ ಅಂಚೆ ಅರಸೀಕೆರೆ. ಮೇಡಮ್, ನನ್ನ ಅಕ್ಕನ ಮಗ ಕಿರಣ್ ಆಗಿನ್ನೂ ನಾನು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೆ. 1993 ಚಿಕ್ಕ ಮಗು ದುಂಡುಂಡಾಗಿ ಕೆನ್ನೆ ಎಲ್ಲ ಬಂದು ಡಿಂಪಲ್ ಬೇರೆ ಇತ್ತು ಅವನಿಗೆ, ಎತ್ಕೊಳ್ಳೋಕ್ಕೆ ಚೆನ್ನಾಗೇ ಸಿಗ್ತಾ ಇದೆ, ಗುಂಡುಗುಂಡಾಗಿದ್ದ. ನನ್ನ ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ, ಜೋಕಾಲಿ ಕೂಡ ನಾನೇ ಆಡಿಸ್ಬೇಕಿತ್ತು. ಇಷ್ಟೋ ಬಾರಿ ಅವನನ್ನು ಬಿಟ್ಟಿರಲಾರ್ದೆ ಕಾಲೇಜ್ ಇದ್ರೂ ಕೂಡ ಬಂಕ್ ಆಗಿಬಿಟ್ಟು ವಾಪಸ್ಸು ಮನೆಗೆ ಬರ್ತಿದ್ದೆ. ಯಾಕೆಂದ್ರೆ ಇವತ್ತು ಸ್ಟ್ರೈಕು ಸಿಟಿಲಿ ಅಂತ ಹೇಳ್ಬಿಟ್ಟು ಮನೇಲಿ ಮನೆಗೆ ವಾಪಸ್ ಬಂದ್ಬಿಡ್ತಿದ್ದೆ. ಮನೆಯವ್ರು ಕೇಳಿದೆ ಯಾಕೆ ಕಾಲೇಜಿಂದ ಬಂದೆ ಅಂದರೆ, ಸ್ಟ್ರೈಕ್ ಇದೆ ಇವತ್ತು ಅದಕ್ಕೆ ರಜೆ ಕೊಟ್ಟು ಮನೆ ಕಳಿಸ್ಬಿಟ್ರು ಅಂತ ಹೇಳಿ ಮಗು ನೋಡೋಕೆ ಬರ್ತಾ ಇದೆ. ಅವನನ್ನು ಆಟ ಆಡಿಸ್ತಾ ಇದೆ, ಅವನ ಬಿಟ್ಟಿರಲಾಗ್ತಾನೇ ಇರಲಿಲ್ಲ. ಅವನು ಕೂಡ ನನ್ನ ತುಂಬ ಹಚ್ಕೊಂಡಿದ್ದ, ನನ್ನ ಬಿಟ್ಟಿರಲಾರ್ದೆ ಅವನು ಅಳ್ತಿದ್ದ. ಅವನನ್ನು ಕಂಡು ಮರೆಯಲ್ಲಿ ನಿಂತ್ಕೊಂಡು ನಾನು ಕೂಡ ಅಳ್ತಾ ಇದ್ದೆ, ಮಾಮ ಮಾಮ ಅಂತಿದ್ದ ಕೂಗು ಈಗಲೂ ನನಗೆ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಚಂದ ಅಲ್ಲ, ಅಬ್ಬಾ ಅಕ್ಕನ ಮಗು ಮಾಮ ಅಂತ ಕರೆದಾಗ ಅಬ್ಬಾ ಕೇಳೋಕೆ ಖುಷಿ ರೀ, ಅದು ಒಂಥರ ಲಾಟ್ರಿ ಹೊಡೆದಂಗೆ ಅನಿಸ್ಬಿಡತ್ತೆ ಆ ಖುಷಿನ. ನಾವು ಎಕ್ಸ್ಪೆಕ್ಟೇ ಮಾಡಲ್ಲ, ಒಂದು ಕೋಟಿ ಲಾಟ್ರಿ ಬಂದಾಗ ಹೆಂಗಾಗುತ್ತೆ ಹಂಗೆ ಸಂತೋಷ ಆಗಿಬಿಡತ್ತೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಅಣ್ಣನ ಮಗಳ ಮಗು ತಾತ ಅಂದಾಗ ನಂಗೆ ಏಜ್ ಆಗೋಯ್ತು ಅಂತ ಅನ್ನಿಸ್ಬಿಡ್ತು ಅಂತ ಮಾಗಡಿ ರೋಡ್ನಿಂದ ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸಿದ್ರೆ. ನಿಜಕ್ಕೂ ಕೂಡ ರೀ, ಈ ಸಂಬಂಧದಲ್ಲಿ ಹೆಂಗಿರುತ್ತೆ ಅಂದರೆ ಕೆಲವೊಮ್ಮೆ ಯಂಗಂಡ್ ಎನರ್ಜೆಟಿಕ್ ಆಗಿರ್ತಾರೆ, ಇನ್ನೂ ಅವ್ರ ಆಲೆ ತಾತ ಆಗೋಗಿರ್ತಾರೆ ಸಂಬಂಧದಲ್ಲಿ, ಯಾರ್ದೋ ಅವರ ಸಮಾನವಾಗಿರ್ತಕ್ಕಂಥವ್ರಿಗೆ ಮೊಮ್ಮಗು ಅಂದಾಗ ಇವರು ತಾತ ಆಗಿಬಿಡ್ತಾರೆ, ಇವರು ಅಜ್ಜಿ ಆಗಿಬಿಡ್ತಾರೆ. ಹಾಗೇ ಕಾಲೇಜ್ಗೆ ಹೋಗ್ತಿರ್ತಕ್ಕಂಥ ಮಕ್ಕಳಿರ್ತಾರೆ, ಒಂದು ತಾಯಿಗೆ ಅವರ ಅಕ್ಕನ ಮಗಳಿಗೆ ಮಗು ಆಗಿರುತ್ತೆ ಅಂದ್ಕೊಳ್ಳಿ, ಅಂದರೆ ಅಕ್ಕನಿಗೆ ಮೊಮ್ಮಗು ಬಂದಿರುತ್ತೆ. ಇವರಿನ್ನೂ ಚಿಕ್ಕವ್ರು ಇರ್ತಾರೆ, ಇವ್ರ ಮಕ್ಕಳಿನ್ನೂ ಸ್ಕೂಲು ಕಾಲೇಜ್ಗೆ ಹೋಗ್ತಿರ್ತಾರೆ, ಆಲ್ರೆಡಿ ಇವರು ಅಜ್ಜಿಯಾಗಿ ಹೋಗಿರ್ತಾರೆ. ಹಿಂಗೆ ಹಿಂಗೆ ಮಜಾನೂ ಇರುತ್ತಲ್ಲ, ಈ ಥರದ ಮಜಾನೂ ಇರುತ್ತೆ ಸಂಬಂಧದಲ್ಲಿ. ಜೊತೆಗೆ ಆ ಮಗು ಜೊತೆ ಕಳೆಯುವಂತಹ ಸಂಬಂಧ, ಅದು ನಮ್ಮನ್ನು ಅತ್ತೆ ಅಂದಾಗ, ಮಾವ ಅಂದಾಗ, ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಅಂದಾಗ ಹೆಂಗಿರುತ್ತೆ ಖುಷಿ. ನಾವೇ ಅದ್ರ ಪೋಷಕರೇನೋ ಅನ್ನೋಷ್ಟು ಸಂಭ್ರಮಿಸ್ತೀವಿ, ಅದನ್ನು ಬಿಟ್ಟಿರೋಕೆ ಆಗಲ್ಲ. ಕೆಲವೊಮ್ಮೆ ಅಂತೂ ಸಿಟಿಲಿ ಏನಾದ್ರು ನಮ್ಮ ಅಕ್ಕ ಅಂದರು ಅಣ್ಣಂದ್ರು ಯಾರು ಇದ್ದಾಗ ವೀಕೆಂಡ್ ಬಂತು ಅಂದರೆ ಸಟರ್ಡೇ ಸಂಡೇ ಊರಿಗೆ ಹೋಗಲ್ಲ, ಅಲ್ಲೇ ಅಕ್ಕನ ಮನೆಗೋ ಅಣ್ಣನ ಮನೆಗೋ ಹೋಗ್ತಾರೆ. ಯಾಕಂದರೆ ಅಲ್ಲಿ ಮಕ್ಕಳು ಇರ್ತಾರಲ್ಲ, ಅವ್ರ ಜೊತೆ ಆಟ ಆಡಬಹುದು. ಸಟರ್ಡೇ ಬಂತ ಸಂಡೇ ಬಂತ ಅಕ್ಕನ ಮನೆಗೆ ಹೋಗ್ತೀನಿ, ನಮ್ಮ ಪಾಪು ಜೊತೆ ಆಡ್ಕೊಂಡ್ಬರ್ತೀನಿ ಅನ್ನೋ ಪ್ಲ್ಯಾನ್ಗಳು ಕೂಡ ಕೆಲವರು ಜೀವನದಲ್ಲಿ ಇರ್ತವೆ. ನಿಮ್ಮ ಅಂಥದ್ದೇನಾದ್ರು ಪ್ಲ್ಯಾನ್ ಇದೆಯಾ ಹಂಚ್ಕೊಳ್ಳಿ. ಕೇಳ್ತಾ ಇರಿ ಆಕಾಶವಾಣಿ ಫಂಬ್ರಿ ಬೊಕನ್ನಡ ಕಾಮನಬಿಲ್ಲು. ನಮ್ಮ ವಾಟ್ಸಪ್ ಸಂಖ್ಯೆ 9 4 8 0 9 0 1 0 1 3.

ಹೌದು, ನಮ್ಮ ಕೂಸೇ ನಮಗೆ ಬದುಕು, ಅವರಿಂದಲೇ ನಮ್ಮ ಬಾಳಲ್ಲಿ ಬೆಳಕು. ಅದು ನಮ್ಮ ಸ್ವಂತ ಕೂಸು ಆಗ್ದಲ್ಲೇ ಇರಬಹುದು, ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಹೀಗೆ ನಮ್ಮ ಆಪ್ತರ ಸ್ನೇಹಿತರ ಮಕ್ಕಳು ಕೂಡ ನಮ್ಮ ಕೂಸೇ ಅಂತ ಅನ್ನಿಸುತ್ತೆ ನಮಗೆ. ಅಂಥ ಬಾಂಧವ್ಯ ಅದು, ಮಕ್ಕಳ ಜೊತೆಗಿನ ಒಡನಾಟ. ಜಯಶೀಲಾ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ತಮ್ಮನ ಮಗಳು ಗುಬ್ಬಿ ನನ್ನನ್ನು ಅತ್ತೆ ಅಂತ ರಾಗ ಹೇಳ್ಕೊಂಡು ಕರೀತಾ ಇದ್ಲು. ಈಗ ಅವಳಿಗೆ 9 ವರ್ಷ, ಈಗಲೂ ಹಾಗೇನೆ ರಾಗ ಎಳೆದು ಅತ್ತೆ ಅಂತ ಕರೀತಾಳೆ. ನೋಡಿ, ಈ ಅತ್ತೆ ಸೊಸೆ ಸಂಬಂಧ ಇರುತ್ತಲ್ಲ, ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಈ ಮನೆಗೆ ಬರುವಂಥ ಸೊಸೆ ಇರ್ತಾರಲ್ಲ, ಮಗನನ್ನು ಮದುವೆ ಮಾಡ್ಕೊಂಡು ಸೊಸೆ ಬರ್ತಾರಲ್ಲ, ಆ ಅತ್ತೆ ಸೊಸೆಯ ಸಂಬಂಧದ ಬಗ್ಗೆ ಇರತಕ್ಕಂಥ ಕಲ್ಪನೆಯೇ ಬೇರೆ. ಅಬ್ಬ, ಊಹಿಸ್ಕೊಳಕ್ಕಾಗಲ್ಲ ಬಿಡಿ. ಮುಖ ಊದಿಸ್ಕೊಂಡು, ಮುನಿಸಿಕೊಂಡು, ಮುಖ ತಿರುಗಿಸಿಕೊಂಡು, ಹೀಗೆಲ್ಲ ಇರುವಂಥದ್ದನ್ನು ನಾವು ನೋಡ್ತಾನೆ ಇರ್ತೀವಿ. ಅದಕ್ಕೆ ಸಾಕಷ್ಟು ಮಾತುಗಳು, ಗಾದೆಗಳು, ಒಗಟುಗಳು ಎಲ್ಲ ಇದಾವೆ ಬಿಡಿ. ಆದರೆ ಈ ಅತ್ತೆ ಸೊಸೆ ಸಂಬಂಧ ಇದೆಯಲ್ಲ, ಅಣ್ಣನ ಮಗು ನಮ್ಮನ್ನು ಅತ್ತೆ ಅಂತ ಕರೆಯುತ್ತಲ್ಲ, ಆ ಅತ್ತೆ ಸೊಸೆ ಸಂಬಂಧ, ಆಹಾಹಾಹಾ, ಅದು ಪ್ರಪಂಚದಲ್ಲಿ ಎಲ್ಲೂ ಸಿಗ್ದಲ್ಲೇ ಇರ್ತಕ್ಕಂಥ ಸುಖದ ಸಂಬಂಧ ಅದು. ಎಷ್ಟು ಮುದ್ದಾಗಿ ಮಕ್ಕಳು ಅತ್ತೆ ಅಂತ ಕರೆದಾಗ, ಅಯ್ಯೋ ಸೊಸೆ ಮುದ್ದು ಅಂತ ಹೇಳಿ ಪ್ರೀತಿಯಿಂದ ಅದನ್ನು ಅಪ್ಪಿಕೊಂಡು ಮುದ್ದಾಡುವಂತಹ ಕ್ಷಣಗಳಿರುತ್ತಲ್ಲ, ಅದು ದಿ ಬೆಸ್ಟ್ ಅಂತ ಹೇಳಬಹುದು. ಸಾಮಾನ್ಯವಾಗಿ ಅತ್ತೆ ಸೊಸೆ ಸಂಬಂಧವನ್ನು ಉಲ್ಟಾ ಪಲ್ಟಾ ಮಾಡುವಂಥದ್ದು, ತದ್ವಿರುದ್ಧದ ಸಂಬಂಧಗಳಿವು. ಚಿಕ್ಕ ಮಕ್ಕಳಲ್ಲಿ ಯಾರಾದರೂ ನಮ್ಮನ್ನು ಅತ್ತೆ ಅಂತ ಕರೆದ್ರೆ, ಹೌದು ಪುಟ್ಟ ಮಕ್ಕಳ ಹತ್ತದಲ್ಲಿ ನೋಡಿಯೇ ಚಂದ, ಅವ್ರನ್ನ ಆಟ ಆಡಿಸೋಲು, ಅವ್ರನ್ನ ಆಟವಾಡೋದಕ್ಕೆ ಬಿಟ್ಬಿಟ್ಟು ದೂರದಿಂದ ನೋಡಬೇಕು ಎಷ್ಟು ಚೆನ್ನಾಗಿ ಮನೆ ಆಟ ಆಡ್ತಾರೆ ಅಂತ, ಅವರದ್ದೇ ಆದಂಥ ಕತೆ ಹೇಳಿಕೊಂಡು ಎಷ್ಟು ಚೆನ್ನಾಗಿ ಆಡ್ತಾರೆ, ಅದನ್ನು ನೋಡೋಕ್ಕೆ ಖುಷಿ ಅಂತ ಹರೀಶ್ ಮಲ್ಲೇಶ್ವರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ನಾನು 3-4 ಸಲ ಓದಿದೆ ಸರ್ ಇದನ್ನು, ನನಗಂತೂ ಅರ್ಥ ಆಗಲಿಲ್ಲ ಯಾರಿಗೆ ಯಾರು ಏನಾಗಬೇಕು, ಯಾರಿಗೆ ಯಾರು ತಾತ, ಯಾರು ಯಾರು ಅಂಕಲ್ಲು, ಒಂದೂ ಅರ್ಥ ಆಗಲಿಲ್ಲ. ನೋಡೋಣ, ನಾವು ಓದ್ತೀನಿ, ನಮ್ಮ ಕೇಳುಗರಿಗಾರು ಅರ್ಥ ಆಗುತ್ತೆ, ಅಥವಾ ಸರಿ ಇಲ್ಲಾಂದರೆ ನೀವೊಂಚೂರು ಮತ್ತೆ ಕರೆಕ್ಟ್ ಮಾಡಿ ಕಳಿಸ್ಕೊಟ್ಬಿಡಿ. ನನ್ನ ಸ್ನೇಹಿತನ ಅಣ್ಣನ ಮಕ್ಕಳನ್ನು ನಾನು ಅಂಕಲ್ ಅಂಕಲ್ ಅಂತ ಕರೀತಾರೆ. ಈಗ ಅವ್ರಿಗೆ ಮದುವೆಯಾಗಿ ಒಂದೊಂದು ಮಕ್ಕಳಾಗಿವೆ. ಈಗ ಅವರು ಅವರ ಮಕ್ಕಳಿಗೆ ತಾತ ಬಂದ ಅಂತ ಕರೀತಾರೆ. ಈ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಯಾರು ಅಂಕಲ್ಲು, ಯಾರು ತಾತ, ಯಾರು ಮಕ್ಕಳು, ಯಾರು ಅಣ್ಣ, ಮುಂದೂ ಗೊತ್ತಾಗ್ಲಿಲ್ಲ ಸರ್, ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೀನಿ. ಪರವಾಗಿಲ್ಲ, ಶುಭ ಸಂಜೆ ಮೇಡಮ್ ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು ಹೇಳ್ತಿದ್ದಾರೆ. ಮೇಡಮ್, ನಮ್ಮ ಅಣ್ಣನ ಮಕ್ಕಳು 2-3 ವರ್ಷ ಇರುವಾಗ ನಮ್ಮ ಅತ್ತಿಗೆಯವರು ನನ್ನನ್ನು ಈಶಣ್ಣ ಅಂತ ಕರಿತಾ ಇದ್ರು. ವಿಶ್ವನಾಥ್ ಅವರಲ್ವ ಇವರು, ಅದಕ್ಕೆ ಈಶಣ್ಣ ಅಂತ ಕರಿತಾ ಇದ್ರು. ನನ್ನ ಅಣ್ಣನ ಮಕ್ಕಳು ಚಿಕ್ಕವರಿರುವಾಗ ನನ್ನ ಕರೆಯುವಾಗ ಅಯ್ಯಾ ಅಂತ ಕರಿತಾ ಇದ್ರು, ಅಂದರೆ ಅಯ್ಯಾ ಅಯ್ಯಾ ಈ ಥರ ಎಲ್ಲ ಇರುತ್ತೆ ಚಿಕ್ಕಪ್ಪನಿಗೆ ಕರೆಯುವಂಥದ್ದು. ಈಗಲೂ ನನ್ನನ್ನು ಕರೆಯೋದು 20-30 ವರ್ಷ ಆದರೂ ಕೂಡ ಅದೇ ಹೆಸರಿಟ್ಟು ಕರೀತಾರೆ. ಬೇರೆಯವ್ರ ಮುಂದೆ ಹೇಳೋದು ನಮ್ಮ ಚಿಕ್ಕಪ್ಪ ಅಂತ, ಆದರೆ ನಮ್ಮನ್ನು ಕರೆಯೋದು ಅಯ್ಯಾ ಅಂತ. ಅದೊಂಥರ ಅಲ್ವಾ, ಬೇರೆಯವ್ರ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡಿಕೊಡುವಾಗ ಇವ್ರು ನಮ್ಮ ಅಪ್ಪ, ಇವ್ರು ನಮ್ಮ ಅಮ್ಮ ಅಂತ ಕರೀತೀವಿ, ಅಥವಾ ಹೇಳ್ತಾರೆ ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಮ್ಮ ಅಂತ. ಆದರೆ ಮನೆ ಒಳಗಡೆ ನಾವಷ್ಟೇ ಇದ್ದಾಗ ಅಪ್ಪ ಅಮ್ಮನನ್ನು ಕೆಲವೊಂದು ಕಡೆ ಅಪ್ಪನನ್ನು ಅಣ್ಣ ಅಂತಲೂ ಕರೀತಾರೆ, ಅಮ್ಮನನ್ನು ಅವ್ವ ಅಂತ ಕೂಡ ಕರೀತಾರೆ, ಅಕ್ಕ ಅಂತಲೂ ಕೂಡ ಕೆಲವ್ರ ಕಡೆ ಕರೀತಾರೆ, ಮತ್ತು ಚಿಕ್ಕಪ್ಪ ಚಿಕ್ಕಮ್ಮನನ್ನು ಚಿಕ್ಕಿ ಅಯ್ಯ ಈ ರೀತಿಯೂ ಕೂಡ ಕರೆಯುವಂಥದ್ದು ಇದೆ ನಮ್ಮ ಕರ್ನಾಟಕದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ. ಅವೆಲ್ಲವನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ನಮ್ಗೆ. ನಾನು ಫಸ್ಟ್ ಪಿ ಯು ಸಿ ಇದ್ದಾಗ ನಮ್ಮ ಅಕ್ಕಂಗೆ ಮಗ, ಅಂದ್ರೆ ಮಗ ಹುಟ್ಟಿದ ಗಂಡ್ ಮಗ, ಅವನನ್ನ ನೋಡ್ಕೊಳ್ಳೋದು ಎಷ್ಟು ಖುಷಿ ಕೊಡ್ತಿತ್ತು. ಈಗಲೂ ಅಷ್ಟೇ ಪ್ರೀತಿಯಿಂದ ನೋಡ್ತಾನೆ ನಮ್ಮನ್ನ. ಈಗ ನನ್ನ ಮಗ 5 ವರ್ಷ, ಅವನು ಕೂಡ ಅದೇ ಪ್ರೀತಿಯಿಂದ ನನ್ನ ಮಗನನ್ನ ನೋಡ್ಕೊಂತಾನೆ. ಮೊದಲ ಮಗು ನನ್ನ ಅಕ್ಕನ ಮಗನೇ ನನಗೆ ಅಂತ ಹೇಳ್ತಾರೆ. ಹೌದು ನೋಡಿ, ಕೆಲವೊಮ್ಮೆ ಇವರು ಏನು ಈಗ ಹೇಳ್ತಿರಲ್ಲ, ಇವರಂತಹದ್ದೇ ಒಂದಷ್ಟು ನಾವು ಪ್ರಕರಣಗಳನ್ನ, ಪ್ರಸಂಗಗಳನ್ನ, ನೆನಪುಗಳನ್ನ ನೋಡಿದಾಗ ತುಂಬ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಇರ್ತಾರೆ, ಅಂದರೆ ಒಂದು 15, 13, 14 ಅಂದ್ಕೊಳ್ಳಿ, ಅವರ ಅಕ್ಕನದು ಅಣ್ಣನಿಗೂ ಮಗು ಆದಾಗ ಅವ್ರನ್ನ ನೋಡ್ಕೊತ ಬೆಳೆಸ್ತಾ ಇರ್ತಾರೆ. ಆ ಪ್ರೀತಿ ಅವ್ರ ಜೊತೆ ಹಾಗೇನೇ ಇರುತ್ತೆ. ಕೊನೆಗೆ ಇವ್ರ ಮದುವೆ ಆಗಿ ಇವ್ರಿಗೆ ಮಕ್ಕಳಾದಾಗ ಇವರು ಆ ಮಗುಗೆ ಕೊಟ್ಟಂತಹ ಪ್ರೀತಿಯನ್ನು ಆ ಮಗು ಸ್ವೀಕರಿಸುತ್ತಲ್ಲ, ಆ ವಯಸ್ಸಿನಲ್ಲಿ ಅದೇ ಪ್ರೀತಿಯನ್ನು ಇವರಿಗೆ ಅವರ ಮಕ್ಕಳಿಗೆ ನಂತರ ಅವ್ರು ದೊಡ್ಡವರಾದಾಗ ಕೊಡ್ತಾರೆ. ಸೊ ಇಂಥದ್ದು ಕೂಡ ತುಂಬ ನೋಡಿದ್ದೀವಿ. ಜೊತೆಗೆ ಆ ತೊದಲು ನುಡಿಗಳಿಂದ ನಾವು ನನ್ನ ಅತ್ತೆ ಅಂತ ಕರಿ ಅಂತ ಕೇಳುವಾಗ ಅವರು ಅತ್ತ ಅಂತಲೂ ಕೂಡ ಕೆಲವರು ಕರೀತಾರೆ, ಚಿಕ್ಕ ಅಂತಲೂ ಕರೀತಾರೆ, ಚಿಕ್ಕಪ್ಪ ಅಂದಾಗ ಚಿಕ್ಕ ಚಿಕ್ಕಿ. ಹೀಗೇ ತೊದಲು ನುಡಿಗಳಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳೋಕೆ ಬರ್ದಿಲ್ಲದ್ರು ಕೂಡ ಅವ್ರು ಹೇಗೆ ಕರೆದ್ರೂ ಕೂಡ ಅದು ನಮ್ಗೆ ಇಷ್ಟ ಆಗುತ್ತೆ. ಆಹಾ, ಎಷ್ಟು ಚೆನ್ನಾಗಿ ಕರಿತೀಯಲ್ಲ ಅಂಥೇಳಿ ತಪ್ಪು ತಪ್ಪಾಗಿ ಕರೆದ್ರೂ ಕೂಡ ನಮಗದನ್ನು ಇಷ್ಟಪಡಬೇಕು ಅಂತಲೇ ಅನಿಸುತ್ತೆ. ಅದೇ ಮಕ್ಕಳ ಜೊತೆ ನಮಗಿರ್ತಕ್ಕಂಥ ಬಾಂಧವ್ಯ, ಪ್ರೇಮ ಮತ್ತು ಒಲವು. ಸಕ್ಕ ಜನ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ ನೋಡಿ. ಇವ್ರನ್ನ ಮಾತು ಹೇಳೋದು ಅದ್ಭುತವಾದಂಥ ಮಾತು. ಪುಷ್ಪ ದಾವಣಗೆರೆ, ನನ್ನ ಅಕ್ಕನ ಮಗನೇ ನನಗೆ ಮೊದಲ ಮಗು ಅಂತ. ಅದೇ ರೀತಿ ನಿಮಗೆ ಮೊದಲ ಮಗು ಆಗಿದ್ದು ನಿಮ್ಮ ಅಕ್ಕನ ಮಗುನ, ಅಣ್ಣನ ಮಗುನ, ತಂಗಿ ಮಗುನ, ತಮ್ಮನ ಮಗುನ, ನಿಮ್ಮ ಏನು ಸ್ನೇಹಿತರ ಮಗುನ, ಹೀಗೆ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನವಿಲು.

ಲತಾ ಶಿವಶಂಕರ ಚಟ್ಟೇರ ಬಸವನ ಬಾಗೇವಾಡಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೂ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶನ ಕಳಿಸಿದ್ದಾರೆ. ನಮ್ಮ ತಂಗಿ ಮಗಳು ನಮ್ಮನ್ನು ಮಾವ ಅಂತ ಕರೆದಾಗ ತುಂಬ ಖುಷಿಯಾಗಿತ್ತು. ಮತ್ತೆ ಸ್ವಲ್ಪ ವರ್ಷಗಳ ನಂತರ ನಾವು ಮದುವೆಯಾಗಿ ನಮಗೆ ಮಗಳು ಜನಿಸಿದಾಗ ಅಪ್ಪ ಅಪ್ಪ ಅಂತ ಕರೆಯೋದು ಕೂಡ ತುಂಬ ಖುಷಿ ಕೊಟ್ಟಂತಹ ದಿನಗಳು. ಎಷ್ಟು ವರ್ಷ ಕಳೆದರೂ ಕೂಡ ಸಂತೋಷ, ಖುಷಿ, ಮಾವ ಅಂತ ಕರೆಸ್ಕೊಂಡಂತಹ ಸಂಭ್ರಮ ಯಾವಾಗಲೂ ಮನಸ್ಸಿನಲ್ಲಿ ನೆನಪಿನಲ್ಲಿ ಹಸಿರಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಓರ್ವ ವ್ಯಕ್ತಿಯೊಬ್ಬರಿಗೆ ಚಿಕ್ಕಪ್ಪನಾಗಿ, ದೊಡ್ಡಪ್ಪನಾಗಿ, ಮಗನಾಗಿ, ಮಾವನಾಗಿ, ಗೆಳೆಯನಾಗಿ, ಒಂದು ಮನೆಯ ಅಳಿಯನಾಗಿ ಹೇಗೆಲ್ಲ ಸಂಬಂಧಗಳನ್ನು ನಿಭಾಯಿಸಬಹುದು, ಹಾಗೆ ಒಂದು ಹೆಣ್ಣು ಕೂಡ ಒಂದು ಮನೆಗೆ ಮಗಳಾಗಿ, ಮತ್ತೊಂದು ಮನೆಗೆ ಸೊಸೆಯಾಗಿ, ಮೊಮ್ಮಗಳಾಗಿ, ಚಿಕ್ಕಮ್ಮನಾಗಿ, ದೊಡ್ಡಮ್ಮನಾಗಿ, ಅತ್ತೆಯಾಗಿ, ಅನೇಕ ರೀತಿಯಾದಂತಹ ಸಂಬಂಧಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಾಳೆ. ಇಂತಹ ಸಂಬಂಧಗಳಲ್ಲಿ ನಾವೆಲ್ಲರೂ ಕೂಡ ಯಾವಾಗಲೂ ಮಕ್ಕಳೊಂದಿಗೆ ಹೇಗೆ ಖುಷಿಯಾಗಿ ಸಂಭ್ರಮದಿಂದ ಇರ್ತೀವೋ ಅದೇ ರೀತಿ ದೊಡ್ಡವರೊಂದಿಗೂ ಕೂಡ ನಾವು ಅಷ್ಟೇ ಖುಷಿಯಿಂದ, ಪ್ರೀತಿಯಿಂದ, ಬಾಂಧವ್ಯದಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀವಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧವಾಗಿರಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭ ಸಂಜೆ. ಸಮಯ ಆಗ್ತಾ ಇದೆ 5:04. ಸಂಜೆಯ ತಂಗಾಳಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್, ಕೈಯಲ್ಲೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ, ಇದರ ಮಧ್ಯೆ ನಿಮ್ಮ ಸಂಜೆಯನ್ನು ಇನ್ನಷ್ಟು ರಂಗು ಮಾಡೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಎಫ್ಎಂ ರೈನ್ಬೋ 101.3 ನಿಮ್ಮ ಜೊತೆಯಾಗಿರೋದು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಒಂದು ರೆಸ್ಪಾನ್ಸ್ಗಳಾಗಿರ್ಬೋದು, ಪ್ರತಿಕ್ರಿಯೆಗಳಾಗಿರ್ಬೋದು ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಸದ್ಯಕ್ಕೆ ಒಂದು ಸೂಪರ್ ಹಿಟ್ ಆಗಿರುವಂತಹ ಪವರ್ಫುಲ್ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಏಳು ಮಲೆ ಮೇಲೇರಿ ಅನ್ನುವಂತಹ ಗೀತೆ ಫ್ರಮ್ ಜೋಗಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಆರಂಭವಾಗಿದೆ. ಸ್ನೇಹಿತರೆ, ಆಫೀಸ್ ಮುಗಿಸಿ ಮನೆಗೆ ಹೊರಟಿರುವಂತಹವರು, ಕಾಲೇಜ್ ಮುಗಿಸಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ಇರುವಂತಹವರು ಎಲ್ಲರಿಗೂ ಸಹ ಈ ರೇಡಿಯೋ ಜೋಡಿಯ ಸಖತ್ ವೆಲ್ಕಮ್, ವೆಲ್ಕಮ್ ಬ್ಯಾಕ್ ಕಾರ್ಯಕ್ರಮಕ್ಕೆ. ಸಂಜೆ ಆಗ್ತಾ ಇದ್ದಾಗೆ ಹೊಟ್ಟೆಯಲ್ಲಿ ಇಲಿಗಳು ಓಡಾಡೋಕ್ಕೆ ಶುರುವಾಗ್ಬಿಡುತ್ತೆ. ಲಿಟ್ರಲಿ ಇಲಿಗಳಲ್ಲ, ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನ್ಸುತ್ತೆ, ಇಲ್ಲ ಒಂದು ಮಸಾಲೆ ದೋಸೆ ಹೊಡೆಯೋಣ ಅಂತ ಅನ್ಸುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿಗುವಂತಹ ಫುಡ್ಗಳ ಕತೆ ಏನಾಗಿದೆ ಗೊತ್ತಾ? ಮೊನ್ನೆ ಹಾಗೆ ಹೊರಗಡೆ ಹೋದಾಗ ಒಂದು ಮೆನು ಕಾರ್ಡ್ ನೋಡಿ ಶಾಕ್ ಆಗಿಬಿಟ್ಟೆ ನಾನು, ಲಿಟ್ರಲಿ ಶಾಕ್ ಆಗಿಬಿಟ್ಟೆ. ಯಾಕೆಂತಂದರೆ ಅಲ್ಲಿ ಏನೇನಿತ್ತು ಅಂತ ನೋಡಿದಾಗ ಚಾಕ್ಲೇಟ್ ಮಸಾಲೆ ದೋಸೆ, ಗುಲಾಬ್ ಜಾಮೂನ್ ಬರ್ಗರು, ಅಷ್ಟೇ ಯಾಕೆ ಐಸ್ ಕ್ರೀಮ್ ಮಸಾಲ ಪೂರಿ ಅಂತ. ಅದನ್ನು ನೋಡಿ ನನಗಂತೂ ಒಂದು ಕ್ಷಣ ಏನು ಹೇಳಬೇಕು ಅಂತ ಕೂಡ ಖಂಡಿತವಾಗ್ಲೂ ಗೊತ್ತಾಗಲಿಲ್ಲ. ಕೆಲವರಿಗೆ ಇದು ವಾಹ್, ಎಂಥ ಹೊಸ ರುಚಿ, ಸೂಪರ್ ಕ್ರಿಯೇಟಿವಿಟಿ ಅಂತ ಅನಿಸಿದ್ರೆ, ಇನ್ನು ಕೆಲವರಿಗೆ ಅಯ್ಯೋ ದೇವರೇ ನಮ್ಮ ಟ್ರೆಡಿಷನಲ್ ದೋಸೆ ಇಡ್ಲಿ ಜೊತೆ ಯಾಕಪ್ಪ ಹೀಗೆ ಆಟ ಆಡ್ತೀರಾ, ಪ್ಲೀಸ್ ಅದನ್ನು ಹಾಗೆ ಇದ್ದಂಗೆ ಇಟ್ಬಿಡಿ ಅಂತ ಅನಿಸುತ್ತೆ. ನಿಮಗೇನಿಸುತ್ತೆ? ಸೊ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ಈ ರೀತಿಯಾದಂತಹ ಫ್ಯೂಷನ್ ಫುಡ್ಸ್ ಅಂತ, ಹೊಸ ರೀತಿಯಾದಂತಹ ಒಂದು ಫುಡ್ಗಳು ಬಂದಿದ್ದಾವಲ್ಲ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಮ್ಮ ಟ್ರೆಡಿಷನಲ್ ಫುಡ್ಗಳು ತುಂಬ ಚೆನ್ನಾಗಿದೆಯಾ, ಅಥವಾ ಈ ಕ್ರಿಯೇಟಿವ್ ಆಗಿ ಮೂಡಿ ಬರ್ತಾ ಇರುವಂತಹ ಹೊಸ ಫುಡ್ಗಳು, ಹೊಸ ಡಿಶ್ಗಳು, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ 9480901013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸಬಹುದು, ವಾಟ್ಸಪ್ ಸಂದೇಶ ಅಂತ ಹೇಳ್ತಾ. ಈಗ ಸದ್ಯಕ್ಕೆ ಮತ್ತೊಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆ, ಚಾಂಗುಬಳ ಚಾಂಗ್ರೆ ಅನ್ನುವಂತಹ ಗೀತೆ ಫ್ರಮ್ ಗೆಳೆಯ ಶಂಕರ್ ಮಹಾದೇವನ್ ವರ್ಧನೆಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ಮನೋಮೂರ್ತಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಗುಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.

0: ಕಾರ್ಯಕ್ರಮ ಎಲ್ಲರೂ ಬನ್ನಿ.
1: ಐದು ಗಂಟೆ 20 ನಿಮಿಷ ಆಗ್ತಾ ಇದೆ ಸ್ನೇಹಿತರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನಾನ್ ಸ್ಟಾಪ್ ಸಂಜೆ. ಈ ಕಾರ್ಯಕ್ರಮದಲ್ಲಿ ನಾವು ನ್ಯೂಸ್ ಆಗ್ತಾ ಇದೀವಿ, ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳ ಜೊತೆಗೆ ನಿಮ್ಮ ಪ್ರತಿಕ್ರಿಯೆಗಳ ಜೊತೆಗೆ. ಹಾ ಹೌದು, ಒಂದು ಫ್ಯೂಷನ್ ಫುಡ್ಸ್, ಹೊಸ ಫುಡ್ಸ್ಗಳು, ಡಿಶ್ಗಳು, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳು, ನಿಮ್ಮ ಫೀಡ್ಬ್ಯಾಕ್ಗಳು ಹೇಗಿದೆ ಅಂತ ನೋಡೋದಾದ್ರೆ, ಮಂಜುನಾಥ್ ಅವರು ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶುಭ ಸಂಜೆ ಅಂತ. ತಮಗೂ ಸಹ ಶುಭ ಸಂಜೆ. ವನಮಾಲಿ ಸುವರ್ಣ ಕೊರೇಕಲ್ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಹೊಸ ಡಿಶ್ ಅಷ್ಟು ಆಗಲ್ಲ ನಮಗೆ, ಗೋಬಿ ಪಾನಿಪುರಿ ಮುಂದೆ ಯಾವುದೂ ಇಲ್ಲ ಅಂತ ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈಗೆಲ್ಲ ಮೊದಲೆಲ್ಲ ಪಾನಿಪುರಿ, ಗೋಬಿ ಇವೆಲ್ಲ ಹೊಸದಾಗಿತ್ತು, ಈಗ ಅದೆಲ್ಲ ಹಳೇದಾಗ್ಬಿಟ್ಟಿದೆ. ಸೊ ಅದ್ರ ಮೇಲೂ ತುಂಬ ಪ್ರಯೋಗಗಳು ನಡೀತಾ ಇದೆ, ಇರಲಿ ಪರವಾಗಿಲ್ಲ. ಇನ್ನು ಪಿಜ್ಜಾ ಬರ್ಗರ್ ಬೇಡವೇ, ನಂಗೆ ಮುದ್ದೆ ಸಾರು ನೀಡೆ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಎಸ್ ಗುಡ್, ಸೂಪರ್. ಇನ್ನು ನಮಸ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಮಸಾಲೆ ಮಂಡಕ್ಕಿ ವಡೆ ದೋಸೆ ಇತ್ತು, ಆದರೆ ಈಗ ಕಾಲ ಚೇಂಜ್ ಆಗಿಬಿಟ್ಟಿದೆ, ಅವ್ರು ಏನು ಮಾಡಿಕೊಡ್ತಾರೋ ಅದನ್ನ ತಿನ್ನೋ ಅಂತಹ ಕಾಲ ಬಂದುಬಿಟ್ಟಿದೆ, ನಮಗೆ ಬೇರೆ ಒಂದು ಅನಿವಾರ್ಯ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್. ಇನ್ನು ನಮಸ್ಕಾರ ಸರ್, ಪ್ರತಿದಿನ ಸಂಜೆ ಶಾಲಾ ಕರ್ತವ್ಯದಿಂದ ಬಂದು ತಕ್ಷಣ ಎಫ್ ಎಂ ರೇನ್ಬೋ ಮಧುರವಾದಂತಹ ಗೀತೆಗಳನ್ನು, ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳನ್ನು ಕೇಳೋದು ಅಂದ್ರೆ ನನಗೆ ತುಂಬ ಇಷ್ಟ ಅಂತ ಕೆ ನಾಗರಾಜ್ ನಂಗಲಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಇನ್ನು ಆಧುನಿಕ ಆಹಾರ ಪದ್ಧತಿಯಿಂದಾಗಿ ಜನಿಸುವಂತಹ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ, ನರರೋಗ ಮತ್ತಿತರ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದಷ್ಟು ಮನೆ ಅಡುಗೆಯನ್ನೇ ಬಳಸೋಣ, ಹುಷಾರಾಗಿರೋಣ ಅಂತ ಹೇಳ್ತಿದ್ದಾರೆ ಶ್ರೀವತ್ಸ ಎಸ್ ಭಟ್ ತೀರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ನಿಮ್ಮ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಮನೇಲಿ ಎಷ್ಟು ಅಡುಗೆಯನ್ನು ತಿಂತೀವಿ ಅಥವಾ ಎಷ್ಟು ಊಟವನ್ನು ಮಾಡ್ತೀವಿ ಅಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಎಸ್, ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಎಸ್, ಉದಿತ್ ನಾರಾಯಣ ಅವರ ದನಿಯಾಗಿರುವಂತಹ ಹಾಲಿವುಡ್ ಚಲನಚಿತ್ರದ ಈ ಒಂದು ಹಾಡು, ಜೊತೆಗೆ ಸಂಗಡಿಗರು ಸಹ ದನಿಯಾಗಿದ್ದಾರೆ. ಉಪೇಂದ್ರ ಅವರ ಸಾಹಿತ್ಯ ರಚನೆ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ FM ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:33. ಇದು ನಾನ್ ಸ್ಟಾಪ್ ಸಂಜಯ್ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ನನಗೊಂದು ಡೌಟು, ಅದೇನಪ್ಪ ಅಂತಂದ್ರೆ, ನಮ್ಮ ಇಡ್ಲಿ ವಡೆ, ಮಸಾಲ ದೋಸೆ, ಬಿಸಿಬೇಳೆಬಾತು ಇವೆಲ್ಲ ಇದಾವಲ್ಲ, ಒಂಥರ ಎವರ್ ಗ್ರೀನ್ ಸೂಪರ್ ಸ್ಟಾರ್ಸ್ ಇದ್ದ ಹಾಗೆ. ಸೊ ಆದ್ರೆ ಇತ್ತೀಚೆಗೆ ಯಾರೋ ಒಬ್ರು ಇಡ್ಲಿನ ತಗೊಂಡು ಅದಕ್ಕೆ ಆಫ್ರಿಕಾದ ಪೆರಿ ಪೆರಿ ಮಸಾಲೆನೆ ಹಾಕ್ಬಿಟ್ಟು ಪೆರಿ ಪೆರಿ ಇಡ್ಲಿ ಫ್ರೈ ಮಾಡ್ತಾರೆ. ಇನ್ನು ಕೆಲವರಂತೂ ಮಸಾಲ ದೋಸೆ ಮೇಲೆ ಚೀಸು ಮಯೋನೈಸ್ ಎಲ್ಲ ಸುರಿದ್ಬಿಟ್ಟು ಅದನ್ನ ನೋಡಿದ್ರೆ ಅದು ದೋಸೆನಾ ಅಥವಾ ಇಟಲಿಯಿಂದ ನಾವು ಇಂಪೋರ್ಟ್ ಮಾಡಿಸ್ಕೊಂಡಿರುವಂತಹ ಪಿಜ್ಜಾನಾ ಅಂತ ಗೊತ್ತಾಗೋದಿಲ್ಲ. ಸೊ ಒಟ್ಟಿನಲ್ಲಿ ಪಿಜ್ಜಾ ದೋಸೆ ಎರಡು ಮಿಕ್ಸ್ ಆಗಿಬಿಟ್ಟಿರುತ್ತೆ. ನಿಜ ಹೇಳಿ, ನೀವು ಆಫೀಸ್ ಮುಗಿಸಿ ಸುಸ್ತಾಗಿ ಮನೆಗೆ ಬಂದಾಗ ನಮ್ಮ ಹಳೆ ಬೆಣ್ಣೆ ಖಾಲಿ ದೋಸೆ, ಆ ಕೆಂಪು ಚಟ್ನಿ ಜೊತೆಗೆ ಆಲೂಗಡ್ಡೆ ಪಲ್ಯ ಕೊಡುವಂತಹ ನೆಮ್ಮದಿನ ಈ ಚೀಸ್ ಮಯೋನೈಸ್ ಕೊಡೋದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಆದರೆ ಈ ಒಂದು ಹೊಸ ಜನ್ರೇಷನ್ ಮಾತ್ರ ದಿನ ಅದೇ ಇಡ್ಲಿ ತಿಂದರೆ ಬೋರ್ ಆಗುತ್ತೆ, ಬಾ ಸ್ವಲ್ಪ ಟ್ವಿಸ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಇಡ್ಲಿನ ಟ್ವಿಸ್ಟ್ ಮಾಡಿಬಿಟ್ಟು ಅದನ್ನ ಬೇರೆ ಒಂದು ರೀತಿಯಾಗಿ ಮಾಡ್ತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಮನೆಯಲ್ಲೂ ಸಹ ಇಂಥ ಫುಡ್ ಎಕ್ಸ್ಪೆರಿಮೆಂಟ್ಗಳು ನಡೀತಾವ? ವಾಟ್ಸಪ್ ಮಾಡಿ ನಮಗೆ 9480901013 9480901013. ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡ್ಬಹುದು ಅಂತ ಹೇಳ್ತಾ ಈಗ ಸದ್ಯಕ್ಕೆ ನಾನು ಜಿತೇಂದ್ರ, ನಾನು ಸಚಿನ್ ಬನವಾಸಿ. ಸದ್ಯಕ್ಕೆ ನ್ಯೂಸ್ ಚಲನಚಿತ್ರದ ಈ ಒಂದು ಹಾಡು ಮೂಡಿ ಬರ್ತಾ ಇದೆ. ಗುರುಕಿರಣ್ ಮತ್ತು ಸಾಧನಾ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ 101.3.

ಸಮಯ ಆಗ್ತಾ ಇದೆ 5:39. ಸ್ನೇಹಿತರೆ, ಫ್ಯೂಷನ್ ಫುಡ್ಸ್ ಅಥವಾ ಹೊಸ ಟ್ರೆಂಡಿ ಫುಡ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಾನು ಕೇಳಿದ್ದೆ. ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ರನ್ನಿಂಗ್ ವಿತ್ 928. ಇನ್ನು ಸೌಭಾಗ್ಯ ಅವರು ರಾಜನ್ ಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಅಂತ ಹೂವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಇನ್ನು ಸಂಜೆ ಸ್ಕೂಲಿಂದ ಬಂದ ಕೂಡಲೇ ಅಮ್ಮ ಕೊಡ್ತಾ ಇದ್ದಂತಹ ತುತ್ತಿನ ಮುಂದೆ ಈಗಿನ ಫುಡ್ ಎಲ್ಲ ನೀರಸವಾಗಿರುತ್ತೆ ಅಂತ ಕೊರೇಕಲ್ಲು ಕೃಷ್ಣಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಸ್ತ್ ಮಜಾ ಸಾಂಗ್ಗಳು, ಸೂಪರ್, ಥ್ಯಾಂಕ್ ಯು. ಇನ್ನು ನಾನು ಸದಾ ಟ್ರೆಡಿಷನಲ್ ಫುಡ್ಗಳನ್ನು ಇಷ್ಟಪಡ್ತೀನಿ ಸರ್, ಬಟ್ ಪಾನಿಪುರಿ ಒಂದನ್ನು ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಇನ್ನು ಹುರುಳಿ ಕಾಳು, ಹೆಸರುಕಾಳು, ಕಡಲೆಕಾಳು ತಿನ್ನೋದೇ ನಮಗೊಂಥರ ಖುಷಿ, ಅದೇ ಒಂಥರ ನಮ್ಮ ಹಳ್ಳಿಯ ಶ್ರೇಷ್ಠ ಬರ್ಗರ್ ಆಗಿತ್ತು ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರತಿಕ್ರಿಯೆಗೆ. ಇನ್ನು ತುಂಬ ಜನ ಟೈಪಿಂಗ್ ಟೈಪಿಂಗ್ ಅದು ಬರ್ತಾ ಇದೆ, ಟೈಪ್ ಮಾಡ್ತಾನೆ ಇದ್ದಾರೆ. ತಮ್ಮ ಅಭಿಪ್ರಾಯಗಳು ಏನು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಇನ್ನು ಒಂದು ವಿಚಾರ ಹೇಳಬೇಕು ಸರ್, ಮೊನ್ನೆ ಒಂದು ಕಡೆ ನೋಡ್ತಾ ಇದ್ದೆ, ಬರ್ತ್ಡೇ ಕೇಕ್ ತಿಂದು ಸಾವಾಯ್ತಲ್ಲ, ಸುದ್ದಿ ಕೇಳಿ ಹೊರಗಡೆ ತರಿಸೋದೇ ಬೇಡ, ಮನೆಯಲ್ಲೇ ಕೇಸರಿ ಬಾತ್ ಮಾಡಿ ಬರ್ತ್ಡೇ ಮಾಡೋಣ ಅಂತ ಯೋಚನೆ ಮಾಡಿದ್ದಾರೆ ನಮ್ಮ ಎಲ್ಲ ಮಿತ್ರರು ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ ಮನೇಲಿ ಮಾಡುವಂಥ ಫುಡ್ ಇದೆಯಲ್ಲ ಅದು ದಿ ಬೆಸ್ಟ್ ಅನ್ನುವಂತಹದ್ದು. ನಾವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರೂ ಸಹ ಅಮ್ಮನ ಕೈ ರುಚಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸಾಂಪ್ರದಾಯಿಕ ಅಡುಗೆಗೆ ಅದರದ್ದೇ ಆದಂಥ ಒಂದು ಸ್ವಾದ ಇದೆ, ಅದು ಅಡುಗೆಯಲ್ಲಿ ಖಂಡಿತ ಇಲ್ಲ, ಹೊಸ ಅಡುಗೆಯಲ್ಲಿ ಅಂತ ಹೇಳ್ತಿದ್ದಾರೆ ಪ್ರತಿಮಾ ಸಾನ್ವಿ ಹೊಸನಗರ ಇಂದ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರತಿಕ್ರಿಯೆಗೆ, ತಮ್ಮ ಫೀಡ್ಬ್ಯಾಕ್ಗೆ ಅಂತ ಹೇಳ್ತಾ. ನಿಮಗೇನಿಸುತ್ತೆ ಫ್ಯೂಷನ್ ಫುಡ್ಸ್ ಜೊತೆಗೆ ಹೊಸ ಟ್ರೆಂಡಿ ಫುಡ್ಗಳು, ಹೊಸದಾಗಿ ಹೊರಗಡೆ ತಿನ್ನುವಂತಹದ್ದು ಅಥವಾ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ನಮ್ಮ ಮನೆಯಲ್ಲೂ ಸಹ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ಇದ್ರ ಬಗ್ಗೆ ಏನಿಸುತ್ತೆ 9480109010134809113 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ರೈಲ್ ಬಿಡೋಣ. ಓಕೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಹಾರ್ಟ್ ಬೀಟ್ಸ್ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಅನುರಾಧ ಶ್ರೀರಾಮ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ ವೆಂಕಟ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ದೇವ್ ಮಲ್ನಾಡ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸಕಲೇಶ್ಪುರ ಇಂದ. ನಮ್ಮ ಮನೆಯಲ್ಲಿ ಡೈಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಸರ್, ದೋಸೆ ಇಡ್ಲಿ ರೆಸಿಪಿ ಅಂತಂದ್ರೆ ನಮಗೊಂಥರ ಬೇಜಾರು ಅಂತ ಹೇಳ್ತಾ ಇದ್ದಾರೆ. ದೋಸೆ ಇಡ್ಲಿ ಕೂಡ ಟ್ರೆಡಿಷನಲ್ ಲಿಸ್ಟಲ್ಲೇ ಬರುತ್ತೆ. ಇಟ್ಸ್ ಓಕೆ, ನಿಮ್ಮ ಒಂದು ಫೀಡ್ಬ್ಯಾಕ್. ಇನ್ನು ಹಾಡುಗಳು ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ರವೀಂದ್ರ ತಾವರ್ಕೆರೆ, ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮನಸ್ಸಿಗೆ ಹಿತವಾಗಿರುವಂಥದ್ದು, ಹೊಟ್ಟೆಗೆ ಹಿತವಾಗಿರುವಂಥದ್ದು ತಿಂತಾ ಇದ್ವಿ ನಾವು, ಈಗ ನಾಲ್ಗೆಗೋಸ್ಕರ ತಿಂತಾ ಇದ್ದೀವಿ, ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕು ಅಷ್ಟೇ ಸರ್, ಅದೇ ಆಗಿರೋದು ಈಗ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನಿಮ್ಮಿಂದ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸ್ಬಿಟ್ಟಿದೆ, ಅದಕ್ಕೋಸ್ಕರ ಹೋಟೆಲ್ಗೆ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್, ಸಾರಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಮತ್ತಿನ್ಯಾರು ನಮ್ಮ ನೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ನಮಸ್ತೆ ಸರ್, ಹಾಡುಗಳು ತುಂಬ ಚೆನ್ನಾಗಿದೆ, ನಾವು ಮಂಡಕ್ಕಿ ವಡೆ ಕಾಫಿ ತಿಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಓಕೆ. ಇನ್ನು ನಂಜುಂಡಸ್ವಾಮಿಯವರು ಯಶವಂತಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಬರೀ ಹೊರಗಿನ ಹೋಟೆಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಲ್ವಾ, ಹೋಟೆಲ್ಗಳಲ್ಲಿ ಮಾಡ್ತಾ ಇರುವಂತಹ ತಿಂಡಿಗಳ ಬಗ್ಗೆ, ಆದರೆ ಈ ಫ್ಯೂಷನ್ ಫುಡ್ ಅನ್ನುವಂಥದ್ದು ಬರೀ ಹೋಟೆಲ್ಗೆ ಮಾತ್ರ ಸೀಮಿತ ಆಗಿಲ್ಲ, ನಮ್ಮ ಮನೆ ಒಳಗೂ ಸಹ ನುಗ್ಗಿದೆ ಅದು ಆಲ್ರೆಡಿ. ಹೌದು, ಇತ್ತೀಚೆಗೆ ಆನ್ಲೈನಲ್ಲಿ ವಿಡಿಯೋ ನೋಡ್ತಾ

ಅಡುಗೆ ಮಾಡುವಂತಹ ಕ್ರೇಸ್ ಎಲ್ರಿಗೂ ಇದ್ದ ಇದೆ. ಮೊನ್ನೆ ಹೀಗೆ ನೋಡ್ತಾ ಇದ್ದೆ, ಮನೆಯಲ್ಲಿ ಮಿಕ್ಕಿ ಹೋದಂತಹ ಇಡ್ಲಿಗಳನ್ನು ತಗೊಂಡು ಅದನ್ನ ಪುಡಿ ಮಾಡಿ ಈರುಳ್ಳಿ ಟೊಮೊಟೊ ಸಾಸು ಎಲ್ಲ ಹಾಕ್ಬಿಟ್ಟು ಅದನ್ನ ಇಡ್ಲಿ ಮಂಚೂರಿಯನ್ ಮಾಡಿದ್ರು. ಇನ್ನು ಇಡ್ಲಿ ಉಪ್ಮಾ ಅನ್ನುವಂಥದ್ದು ಕೇಳಿದೀವಿ, ಇಡ್ಲಿ ಎಲ್ಲ ಕಿವಿಚ್ಬಿಟ್ಟು ಅದನ್ನ ಉಪ್ಪಿಟ್ಟು ಥರ ಮಾಡ್ತಾರೆ, ಆದರೆ ಇದೇನಿದು ಇಡ್ಲಿ ಮಂಚೂರಿಯನ್. ಆದರೆ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಅನಂತರ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು, ಇನ್ನು ತಿಂದವರು ಹೇಳಿರ್ತಾರೆ ತಿನ್ನೋದಕ್ಕೂ ತುಂಬ ಸಖತ್ತಾಗಿರುತ್ತೆ ಅಂತ. ಸೊ ಅದೇ ತರಹ ಮಿಕ್ಕಿಯೋದಂತಹ ಚಪಾತಿಯನ್ನು ಕಟ್ ಮಾಡಿಬಿಟ್ಟು ಚೀಸ್ ಹಾಕಿ ಚಪಾತಿ ಪಿಜ್ಜಾ ಮಾಡುವಂಥದ್ದು, ಮ್ಯಾಗಿ ಒಳಗಡೆ ಚಿಕನ್ ಕಬಾಬ್ ಹಾಕಿ ತಿನ್ನುವಂಥದ್ದು, ಇವೆಲ್ಲ ನಾವು ಕಂಡುಹಿಡಿದಿರುವಂತಹ ನಮ್ಮದೇ ಆದಂತಹ ದೇಸಿ ಫ್ಯೂಷನ್ ಫುಡ್ಸ್. ಹೊರಗಡೆ ಸಿಗುವಂತಹ ವಿಚಿತ್ರ ಫುಡ್ಗೆ ಹೋಲಿಸಿದ್ರೆ ನಮ್ಮ ಮನೆಯಲ್ಲಿ ಮಾಡುವಂತಹ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡುವಂತಹ ಇಂತಹ ಫುಡ್ಸ್ಗಳು ತುಂಬಾ ಎಷ್ಟೋ ಬೆಟರ್ ಅನ್ನುವಂಥದ್ದು ನನಗನ್ಸುತ್ತೆ, ನಿಮಗೇನನ್ಸುತ್ತೆ? ಎಸ್ ಓಕೆ, ಈಗ ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಗ್ತಾ ಇದೆ, 5:54. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆ ಅಂತಹ ಭಾವಿಸ್ತಾ, ಹಾಡುಗಳು ಸಹ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ರೇಬುಗಳಿಯ ಸಚಿನ್ ಬನ್ವಾಸಿ. ಮತ್ತೆ ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಎಸ್, ಈಗ ಸದ್ಯಕ್ಕೆ 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮೂಡಿ ಬರ್ತಾ ಇದೆ. ಕುನ್ನಲ್ ಗಾಂಜಾವಾಲಾ ಅವರದನಿಯಾಗಿರುವಂತಹ ಯಾಮಿ ಯಾಮಿ ಅನ್ನುವಂತಹ ಗೀತೆ ಫ್ರಮ್ ನವಗ್ರಹ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು

0: ದೃಢ ಸಂಕಲ್ಪದ ಬಲದೊಂದಿಗೆ. ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
1: ಪಾರಸಾಲ್ ವಿಶ್ವಾಸ್ಗೆ, ವಿಕಾಸ್ಗೆ, ಜನ್ ಕಲ್ಯಾಣಕ್ಕೆ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
5: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
4: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
5: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
4: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
5: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
4: ಕನಸಿನ ಲೋಕಕ್ಕೆ.
5: ಪ್ರತಿ ರಾತ್ರಿ 10 ಗಂಟೆಗೆ
4: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
6: ಸ್ನೇಹಿತರ, ಸಮಯ ಆಗ್ತಾ ಇದೆ 6:04:50. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ಚಿತ್ರರಂಗದ ಭೀಷ್ಮ. ಭಾರತೀಯ ಚಿತ್ರರಂಗದಲ್ಲೂ ಅವರು ಖ್ಯಾತನಾಮರು. ಇತರ ಭಾಷೆಗಳಲ್ಲಿ ಅವರ ಪ್ರಯೋಗಗಳನ್ನು ಇಂದಿಗೂ ಇತಿಹಾಸದಲ್ಲಿ ಸ್ಮರಿಸುತ್ತಾರೆ. ಮೂಕಿ ಟಾಕಿ ನಂತರದ ತಾಂತ್ರಿಕ ಉನ್ನತಿಯ ಕಾಲದಲ್ಲೂ ಕೂಡ ನಿರಂತರವಾಗಿ ಅವರು ಕೆಲಸ ಮಾಡಿದರು. ಅವರ ಚಿಂತನೆಗಳು, ಅವರ ಕೊಡುಗೆಗಳು ಕನ್ನಡ ನಾಡಿಗೆ ಕೀರ್ತಿಪ್ರಾಯವಾಗಿವೆ. 1966 ನಡೆಸಿದ ಸಂದರ್ಶನದ ಭಾಗ ಇದು.
1: ನನಗೆ ನಟನೆ ವಿಚಾರದಲ್ಲಿ ಸಂಪೂರ್ಣ ಒಂದು ತಿಳುವಳಿಕೆ ಉಂಟಾಗುವಂತೆ ಮಾಡಿ, ನಾನು ರಂಗಭೂಮಿಯಲ್ಲಿ ಉತ್ತಮ ನಟನಾಗಿಂತೆ ಆಗುವಂತೆ ಮಾಡಿದ್ದು ನನ್ನ ದಿವಂಗತ ಎ.ವಿ. ವರದಾಚಾರ್ಯರು. ಒಂದೊಂದು ಮಾತನ್ನು ಆಡುವಾಗಲೂ ಯಾವ ಮಾತಿನ ಮೇಲೆ ಅದರ ಅದನ್ನು ಒತ್ತಿ ಹೇಳಿದರೆ ಯಾವ ಅರ್ಥವಾಗುತ್ತೆ ಅನ್ನೋ ವಿಚಾರದಲ್ಲಿ ನಮಗೆಲ್ಲ ಸಂಪೂರ್ಣ ಶಿಕ್ಷಣ ಕೊಡ್ತಾಯಿದ್ರು. ಮೊಟ್ಟ ಮೊದಲು ನನಗೆ ಬಾಲಪಾಠ ಪ್ರಾರಂಭ ಮಾಡಿದ್ದು ವರದಾಚಾರ್ಯ ಕಂಪನಿಯಲ್ಲಿ ಇದ್ದಂಥ ಡಿ ಜಯರಾವ್. ಇದೇ ಜಯರಾವರು ನನ್ನನ್ನು ಬೆಂಗಳೂರಿನಲ್ಲಿ ಒಥೆಲೋ ಅಂತ ಶೂರಸೇನ ಚರಿತ್ರೆ ಅಂತ ಕನ್ನಡದಲ್ಲಿ ಅದಕ್ಕೆ ಹೆಸರಿತ್ತು. ಆ ನಾಟಕ ಒಂದು ನಾವು ಇಲ್ಲಿ ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡ್ತಾಯಿದ್ವು. ಅದೊಂದು ಅಮಿಚೂರು ಸಂಸ್ಥೆ, ಕಲಾವಿಲಾಸಿ ನಾಟಕ ಮಂದಿರ. ಅಲ್ಲಿ ನಾನು ಡೆಸ್ಡಿಮೋನ ಅಪಾರ್ಟ್ ಮಾಡಿದ್ದೆ. ಮಾಡಿದಾಗ ಅದನ್ನು ಜಯರಾವರು ಆ ನಾಟಕಕ್ಕೆ ಬಂದು ಅದನ್ನು ನೋಡಿ, ಓ ಈ ಹುಡುಗನ ನಮ್ಮ ಸಂಘಕ್ಕೆ ಸೇರಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಡನೆ ನನ್ನ ವರದಾಚಾರ ಬಳಿ ಕರ್ಕೊಂಡೋಗಿ, ಅಲ್ಲಿಗೆ ನನ್ನನ್ನು ಕರ್ಕೊಂಡೋಗಿ ಇವನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರು. ಅವರ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಕಾಪಾಡಿದರು. 1931 ಡಿಸೆಂಬರ್, ಆಗ ವಾಕ್ಚಿತ್ರ ಬಂದ ಹೊಸ ವರ್ಷ. ಅದು ವಾಕ್ಚಿತ್ರ ಬಂದ ಮೇಲೆ ನಾಟಕಗಳಿಗೆ ಒಂದು ದೊಡ್ಡ ಧಕ್ಕೆ ಬರುತ್ತೆ ಅಂತ ನನ್ನ ಮನಸ್ಸಿಗೆ ಒಂದು ಹೊಳಿತು. ನಾವು ಇದೇ ಕಲೆಯಲ್ಲಿ ಬದುಕಬೇಕಾದವರಾದ್ರಿಂದ ಇನ್ನು ಎಷ್ಟು ದಿವಸ ನಾಟಕನೇ ನಂಬಿಕೊಂಡಿರೋದಕ್ಕಾಗುತ್ತೆ, ಇದರಲ್ಲೂ ನಮ್ಮ ಅದೃಷ್ಟ ಪರೀಕ್ಷೆ ಮಾಡಿಬಿಡೋಣ ಅಂಥೇಳಿ ಚಿತ್ರರಂಗಕ್ಕೆ ಸೇರಬೇಕು ಅಂತ ಆಸೆ ಆಯಿತು. ಆದರೆ ಹೇಗೆ ಸೇರಬೇಕು, ಯಾರು ಸೇರಿಸು ಅನ್ನೋದು ಗೊತ್ತಿರಲಿಲ್ಲ. ಆಗ NS Brown ಅಂಥೇಳಿ ಮೈಸೂರು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದರು. NS Brown ನನ್ನಲ್ಲಿ ನನ್ನ ವಿಚಾರದಲ್ಲಿ ಬಹಳ ದೊಡ್ಡ ಅಭಿಮಾನ. ಆಮೇಲೆ ಅವ್ರನ್ನ ಕೇಳಿದೆ, ಅವರು ಬೊಂಬೈನಲ್ಲಿ ಮೈಸೂರು ರಾಮಸ್ವಾಮಿ ಅಂತೇಳಿ ಒಬ್ಬ ಇಂಜಿನಿಯರ್ ಇದ್ದರು, ಅವ್ರಿಗೆ ತುಂಬ ಬೇಕಾದವರು, ಅವ್ರಿಗೊಂದು ರೆಕಮೆಂಡೇಶನ್ ಲೆಟರ್ ಕೊಟ್ಟರು. ಆಮೇಲೆ ನಾನಿಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ನಮ್ಮ KVIR ಪ್ರೊಫೆಸರ್ ಅವರ ಜಿಮ್ನಾಷಿಯಂನಲ್ಲಿ ನಾನು ಸ್ವಲ್ಪ ಕಸರತ್ತು ಮಾಡ್ತಾ ಇದ್ದೆ. ಆ ಪರಿಚಯ ನನ್ನ ವಿಚಾರದಲ್ಲಿ ಅವ್ರಿಗೂ ಬಹಳ ಅಭಿಮಾನವಿತ್ತು. ಅವ್ರಿಗೂ ರಾಜಾ ಸ್ಯಾಂಡ್ ಅನ್ನೋರ್ಗೂ ತುಂಬ ಮೈತ್ರಿತ್ವ ಇದೆ ಅಂತ ನನಗೆ ತಿಳಿದಿತ್ತು. ನಾನು ಬಂದು ಅವ್ರನ್ನ ಕೇಳಿದೆ, ನನಗೊಂದು ರೆಕಮೆಂಡೇಶನ್ ಲೆಟರ್ ಕೊಡಿ ಅಂತ. ಅವರು ರಾಜಾ ಸ್ಯಾಂಡ್ ಒಂದು ಲೆಟರ್ ಬರ್ಕೊಟ್ರು. ಇವರು ನಮ್ಮ ದಕ್ಷಿಣ ದೇಶದಲ್ಲಿ ಬಹಳ ಪ್ರಖ್ಯಾತರಾದ ನಟರು, ದೊಡ್ಡ ಸಂಗೀತಗಾರರು, ಹಾಗೆ ಅಂತೇಳಿ ಬೇಕಾದಷ್ಟು ಹೊಗಳಿ ಬರೆದಿದ್ದರು. ಅದನ್ನು ತೊಗೊಂಡು ನಾನು ಬೊಂಬೈಗೆ ಹೋದಾಗ ರಾಜಾ ಸ್ಯಾಂಡ್ಗೆ ಕೆಲಸವಿಲ್ಲದೆ ಕೂತಿದ್ದೆ. ಯಾಕಂದರೆ ಈ ವಾಕ್ಚಿತ್ರ ಬಂದಮೇಲೆ ಅವರೆಲ್ಲ ಸೈಲೆಂಟ್ ಡೇಸ್ನಲ್ಲಿ ಹೀರೋ ಆ್ಯಕ್ಟ್ ಮಾಡ್ತಾಯಿದ್ದರು. ವಾಕ್ಚಿತ್ರ ಬಂದಮೇಲೆ ಅವ್ರಿಗೆ ಭಾಷಾ ಕಾರಣದಿಂದ ಆತನಿಗೆ ಕೆಲಸವಿಲ್ಲದೆ ಸುಮ್ಮನೆ ಇರಬೇಕಾಗಿತ್ತು. ಅವರ ಹತ್ರ ನಾನು ಈ ರೆಕಮೆಂಡೇಶನ್ ಲೆಟರ್ ತೊಗೊಂಡು ಹೋದಾಗ, ಏಕಾದಶಿ ಮನೆಗೆ ಗೋಕುಲಾಷ್ಟಮಿ ಬಂದ ಬಂದಿದೆಯಲ್ಲಪ್ಪ, ನಾನೇ ಕೆಲಸವಿಲ್ಲದೆ ಇದ್ದೀನಿ, ಏನು ಮಾಡೋದು, ಆದರೂ ನೀನೇನು ನಿರಾಶನಾಗಬೇಡ, ನಾನೊಂದು ಪ್ರಯತ್ನ ಪಡ್ತೀನಿ, ನಿನ್ನೆ ಮುಂದಾಳಾಗಿ ಇಟ್ಕೊಂಡು ಅಂತ ಹೇಳಿ ಇಂಪೀರಿಯಲ್ ಫಿಲ್ಮ್ ಕಂಪ್ನಿಯಲ್ಲಿ ಅಲ್ಲಿ ಅವರು ಕೆಲಸ ಮಾಡ್ತಾಯಿದ್ದು. ಅಲ್ಲಿಗೆ ಹೋಗಿ ಲೆಟ್ರನ್ನು ತೋರಿಸಿ ಒಂದು ಅವಕಾಶ ಮಾಡಿಕೊಟ್ರು ಫಿಲ್ಮಲ್ಲಿ ಸೇರೋದಕ್ಕೆ. ಕನ್ನಡ ಚಿತ್ರ ನಾವು ತೆಗೆದ ಮಟ್ಟಿಗೆ ಬಹಳ ಯಶಸ್ವಿಯಾಗಿ ನಡೀತು. ಅಂದರೆ ಆಗಿನ ಕಾಲದಲ್ಲಿ ನಡೆದಂಥ ಹರಿಶ್ಚಂದ್ರ, ಭೂಕೈಲಾಸ ಮತ್ತು ವಸಂತ ಸೇನೆ, ಮಹಾತ್ಮ ಕಬೀರ್, ಈ ಕೆಲವು ಚಿತ್ರಗಳು ಇವತ್ತಿಗೂ ಸಹ ಆದರ್ಶಪ್ರಾಯವಾಗಿದೆ. ವಸಂತ ಸೇನೆ ಹಿಂದಿಯಲ್ಲೂ ತೆಗೆದರು, ಅದು ಅಷ್ಟು ಜೊತೆಯಲ್ಲೇ ಕನ್ನಡದು ತೆಗೆದಿದ್ದಾಯಿತು. ಆದರೆ ಕನ್ನಡ ಚಿತ್ರದಷ್ಟು ಹಿಂದಿ ಚಿತ್ರ ಯಶಸ್ವಿ ಆಗಲಿಲ್ಲ. ಆಮೇಲೆ ಎಷ್ಟೋ ಜನ ಅದನ್ನು ಪ್ರಯತ್ನ ಪಟ್ಟು ಕೂಡ ವಿಫಲರಾಗಿದ್ದಾರೆ. ಅದರಿಂದ ಕನ್ನಡ ಚಿತ್ರಗಳು ಯಾವ ರೀತಿಯಲ್ಲೂ ಯಾವುದಕ್ಕೂ ಕಡಿಮೆ ಆಗಿಲ್ಲ ಅಂತ ನನ್ನ ಭಾವನೆ.
0: ರತ್ನ ಭಂಡಾರದ ಇವತ್ತಿನ ಧ್ವನಿ ಕನ್ನಡ ಚಿತ್ರರಂಗದ ಭೀಷ್ಮ ಆರ್ ನಾಗೇಂದ್ರ ರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:19:50. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ಯಾರಿಸ್ ನಗರೆ ಪ್ರಮುಖೈಃ ಫ್ರಾನ್ಸ್ ದೇಶೀಯೈಃ ವಾಣಿಜ್ಯ ನೇತೃಭಿಃ ಸಹ ಅನೇಕಾನಿ ಉಚ್ಚಸ್ತರೀಯ ಮೇಲನಾನಿ ಕೃತ್ವಾ ವಿವಾಟೆಕ್ 2026 ಇತ್ಯಸ್ಮಿನ್ ಕಾರ್ಯಕ್ರಮೇ ಭಾಗಂ ಗೃಹಣಾತಿ. ಕೇಂದ್ರಂ ಅಸ್ಮಿನ್ ಆರ್ಥಿಕ ವರ್ಷೆ 26,000 ಕಿಲೋಮೀಟರ್ ಮಿತಾನಾಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಾಯ 18,900 ಕೋಟಿ ರೂಪ್ಯಕಾಣಿ ವಿನಿಯೋಜಯತಿ. ಕೇಂದ್ರೀಯ ಶಿಕ್ಷಾ ಮಂತ್ರಿ ಧರ್ಮೇಂದ್ರ ಪ್ರಧಾನ ನೀಟ್ ಯುಜಿ ಇತಿ ಪುನಃ ಪರೀಕ್ಷಾಯೈ ಸರ್ವಾನ್ ಸಂಬಂಧಾನ್ ಅಧಿಕಾರಿಣಃ ಜಾಗರೂಕಾಃ ಭವೇಯುರಿತಿ ನಿರ್ದಿಷ್ಟವಾನ್. ಅಮೆರಿಕಾ ಇರಾನ್ ದೇಶಾಭ್ಯಾಂ ಆಗಾಮಿ 6 ದಿನ ಪರ್ಯಂತಂ ವ್ಯಾಪಕ ಶಾಂತಿ ಸಂಧಿ ವಾರ್ತಾಯಾಂ ಸಹಮತಿಃ ಪ್ರಕಟಿತ. ಅಪಿ ಚ ನ್ಯೂಜಿಲೆಂಡ್ ದೇಶೆ FIH ಮಹಿಳಾ ನೇಷನ್ಸ್ ಕಪ್ ಇತಿ ಹಾಕಿ ಸ್ಪರ್ಧಾಯಾಂ ಭಾರತದಲಂ ಉರುಗ್ವೇ ದೇಶಂ 3-2 ಇತಿ ಅಂತರಾಲಿನ ವಿಜಿತ್ಯ ಉಪಾಂತ್ಯ ಚಕ್ರಂ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಃ ಭಾರತ ಫ್ರಾನ್ಸಯೋಃ ಆರ್ಥಿಕ ಔದ್ಯೋಗಿಕ ಸಹಕಾರಂ ಪ್ರಗಾಢಂ ಕರ್ತುಂ ಪ್ರಯತ್ನಸ್ಯ ಭಾಗರೂಪೇಣ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ಯಾರಿಸ್ ನಗರೆ ಪ್ರಮುಖೈಃ ಫ್ರಾನ್ಸ್ ದೇಶೀಯೈಃ ವಾಣಿಜ್ಯ ನೇತೃಭಿಃ ಸಹ ಅನೇಕಾನಿ ಉಚ್ಚಸ್ತರೀಯ ಮೇಲನಾನಿ ಕೃತಾನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಪ್ಯಾರಿಸ್ ನಗರೆ ಆಲ್ಸ್ ಟೋಮ್ ಸಂಸ್ಥಾಯಾಃ ಮುಖ್ಯ ಕಾರ್ಯಕಾರಿ ಅಧಿಕಾರಿಣ ಮಾರ್ಟಿನ್ ಸಿಯೋನ್ ಇತ್ಯನೇನ ಸಹ ಮಿಲಿತವಾನ್. ಸಾಮಾಜಿಕ ಪ್ರಸಾರ ಮಾಧ್ಯಮೇ ವಿದೇಶ ಕಾರ್ಯ ಮಂತ್ರಾಲಯ ಅವದತ್ ಯತ್ ಪ್ರಧಾನಮಂತ್ರಿಣಃ ಆಲ್ಸ್ಟೋಮ್ ಇತ್ಯಸ್ಯ ಮುಖ್ಯ ಕಾರ್ಯಕಾರಿ ಅಧಿಕಾರಿಣಃ ಚ ಮಧ್ಯೆ ಆಯೋಜಿತಾ ಚರ್ಚಾ ಮೊಬಿಲಿಟಿ ಇತಿ ಅಥ ರೇಲ್ ಆಧುನಿಕೀಕರಣಸ್ಯ ಅವಸರೇಷು ಕೇಂದ್ರಿತಾ ಆಸೀತ್. ಪ್ರಧಾನಮಂತ್ರಿ ಪ್ಯಾರಿಸ್ ನಗರೆ ಮಿಸ್ಟ್ರಲ್ AI ಸಂಸ್ಥಾಯಾಃ ಸಹ ಸಂಸ್ಥಾಪಕೇನ ಮುಖ್ಯ ಕಾರ್ಯಕಾರಿ ಅಧಿಕಾರಿಣಾ ಚ ಆರ್ಥರ್ ಮೆನ್ಸ್ ಇತ್ಯನೇನ ಸಹ ಅಪಿ ಮಿಲಿತವಾನ್. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಪ್ರಧಾನಮಂತ್ರಿಣಾ ಭಾರತಸ್ಯ ವರ್ಧಮಾನ AI ಇತಿ ಪಾರಿಸ್ಥಿತಿಕ ವ್ಯವಸ್ಥಾಯಾಃ ಅವಸರಾಣಾಂ ವಿಷಯೇಪಿ ಅವಧಾನಂ ದತ್ತಂ. ಪ್ರಧಾನಮಂತ್ರಿ ಮೋದಿ ಸಾಯಂಕಾಲೆ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇತ್ಯನೇನ ಸಹ ಬಿಬಾಟೆಕ್ 2026 ಇತ್ಯಸ್ಮಿನ್ ಕಾರ್ಯಕ್ರಮೆ ಭಾಗಂ ಗೃಹಣಾತಿ. ಸಹ ಶಿಖರ ಸಮ್ಮೇಳನೆ ಉಚ್ಚಸ್ತರೀಯ ಸಂವಾದಾನಾಂ ಶೃಂಖಲಾಯಾಃ ನೇತೃತ್ವಂ ಕರಿಷ್ಯತಿ. ಯಸ್ಯ ಪರಿಸಮಾಪ್ತಿಃ ಬಹುಪ್ರತೀಕ್ಷಿತೇನ ಮುಖ್ಯ ಭಾಷಣೇನ ಭವನ್ನಸ್ತಿ. ಯಸ್ಮಿನ್ ಭಾರತಸ್ಯ ಸ್ಖಂಸ್ಪರ್ಶಿನಂ ವೈಶ್ವಿಕ ಡಿಜಿಟಲ್ ಪದಚಿಹ್ನಂ ಪ್ರಕಾಶಿತೆ. ಬಿವಾಟೆಕ್ ಶಿಖರ ಸಮ್ಮೇಳನ ಯುರೋಪ ದೇಶಸ್ಯ ಬೃಹತ್ತಮಂ ಪ್ರೌದ್ಯೋಗಿಕಿ ಸ್ಟಾರ್ಟ್ಅಪ್ ಇತಿ ಆಯೋಜನಂ ಅಸ್ತಿ. ಯತ್ರ ಮೋದಿ ಭಾರತಸ್ಯ ವರ್ಧಮಾನಂ ನವಾನ್ವೇಷಣಾತ್ಮಕಂ ಪಾರಿಸ್ಥಿತಿಕ ವ್ಯವಸ್ಥಾಂ ಪ್ರೌದ್ಯೋಗಿಕೀಯ ಪ್ರಗತಿಂಚ ಪ್ರಕಾಶಯಿಷ್ಯತಿ ಇತ್ಯಪೇಕ್ಷತೆ. ಬಿಬಾಟೆಕ್ ಶಿಖರ ಸಮ್ಮೇಳನಸ್ಯ ಅಸ್ಮಿನ್ ಸಂಸ್ಕರಣೆ ಭಾರತಸ್ಯ ಬೃಹತ್ತಮಂ ರಾಷ್ಟ್ರೀಯ ಮಂಡಪಂ ಭವಿಷ್ಯತಿ. ಯಃ ಭಾರತೀಯ ಯುರೋಪೀಯ ನವಾನ್ವೇಷಣ ವ್ಯವಸ್ಥಾಯಾಃ ಮಧ್ಯೆ ಸಹಭಾಗಿತ್ವಸ್ಯ ಅಪಾರ ಸಂಭಾವನಾಯಾಃ ಉಪಯುಕ್ತಂ ಪ್ರತೀಕಂ ಭವಿಷ್ಯತಿ. ಪ್ರಧಾನಮಂತ್ರಿ ವಿಶೇಷ ಪ್ರವಾಸೀನಾಂ ಕಾರ್ಯಕ್ರಮೇ ಭಾರತೀಯ ಸಮುದಾಯಸ್ಯ ಸದಸ್ಯಾನ್ ಅಪಿ ಸಂಬೋಧಯಿಷ್ಯತಿ. ಕೇಂದ್ರಂ ಅಸ್ಮಿನ್ ಆರ್ಥಿಕ ವರ್ಷೆ 26,000 ಕಿಲೋಮೀಟರ್ ಮಿತಾನಾಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಂ ಕರಿಷ್ಯತಿ. ಗ್ರಾಮ ವಿಕಾಸ ಮಂತ್ರಾಲಯಾನುಸಾರಂ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನಾ ತತ್ಸಂಬದ್ಧ ಗ್ರಾಮೀಣ ಸಂಪರ್ಕ ಉಪಕ್ರಮಾಣಾಂಚ ಅಂತರ್ಗತಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಾರ್ಥಂ 18,900 ಕೋಟಿ ರೂಪ್ಯಕಾಣಿ ವಿನಿಯೋಜಿತಾನಿ ಸಂತಿ. ಗ್ರಾಮೀಣ ಮಾರ್ಗ ಸಂಪರ್ಕ ಪರಿಯೋಜನಾನಾಂ ಪ್ರಗತಿ ಮೌಲ್ಯಾಂಕನಂ ಕರ್ತುಂ ಉಚ್ಚಸ್ತರೀಯ ಸಮೀಕ್ಷಾ ಸಭಾ ಆಯೋಜಿತ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ಅದ್ಯ ಮಧ್ಯಪ್ರದೇಶ ಒಡಿಶಾ ರಾಜ್ಯಯೋಃ ಪಂಚದಿವಸೀಯ ಯಾತ್ರಾಂ ಪ್ರಾರಬ್ಧವತಿ. ಯಾತ್ರಾಯಾಃ ಪ್ರಥಮ ದಿವಸೆ ಸಾ ಬೈತೂಲ ನಗರಂ ಅಗಚ್ಛತ್, ಯತ್ರ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ಆಯೋಜಿತೆ ಆಧ್ಯಾತ್ಮಿಕ ಜಾಗರಣೇನ ಜನಜಾತೀಯ ಸಮುದಾಯಾನಾಂ ಸಶಕ್ತೀಕರಣಂ ಇತಿ ಕಾರ್ಯಕ್ರಮೇ ತಸ್ಯಾ ಸಹಭಾಗಿತಾ ಅಭವತ್. ರಾಷ್ಟ್ರಪತಿ ಉಕ್ತವತಿ ಯತ್ ಜನಜಾತೀಯ ಸಮುದಾಯಾನಾಂ ಸಶಕ್ತೀಕರಣಾರ್ಥಂ ಆಯೋಜಿತಂ ಇದಂ ಸಮ್ಮೇಳನಂ ಕೇವಲಂ ಅಸ್ಯ ಕ್ಷೇತ್ರಸ್ಯ ನ ಅಪಿತು ಸಂಪೂರ್ಣ ದೇಶಸ್ಯ ಸಮಾಜಸ್ಯ ಚ ಹಿತಾಯ ಮಹತ್ವಪೂರ್ಣಂ ಅಸ್ತಿ. ಸಾ ಶ್ವಃ ಒಡಿಶಾ ರಾಜ್ಯಂ ಪ್ರಸ್ಥಾಸ್ಯತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಕಾರ್ಯಕ್ರಮೋಯಂ ಆಕಾಶವಾಣಿಯಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ಕೇಂದ್ರೀಯ ಶಿಕ್ಷಾ ಮಂತ್ರಿ ಧರ್ಮೇಂದ್ರ ಪ್ರಧಾನಃ ರವಿವಾಸರೆ ನಿರ್ಧಾರಿತಾಯಾಃ ನೀಟ್ UG ಇತಿ ಪುನಃ ಪರೀಕ್ಷಾಯಾಃ ಸಜ್ಜತಾ ಮೂಲ್ಯಾಂಕನಾಯ ಸಮಾಯೋಜಿತಾಯಾಃ ಉಚ್ಚಸ್ತರೀಯ ಸಮೀಕ್ಷಾ ಸಭಾಯಾಃ ಅಧ್ಯಕ್ಷತಾಂ ಅಕರೋತ್. ಸಭಾಯಾಂ ಮಂತ್ರಿ ಪರೀಕ್ಷಾ ಪ್ರಕ್ರಿಯಾಯಾಂ ಸತ್ಯನಿಷ್ಠಾಯಾಃ ಪಾರದರ್ಶಿತಾಯಾಶ್ಚ ಉಚ್ಚತಮ ಮಾನಕಾನಾಂ ಅನುರಕ್ಷಣಸ್ಯ ಅವಶ್ಯಕತಾಯಾಃ ವಿಷಯೆ ಅವಧಾನಂ ದತ್ತವಾನ್. ಅಮೆರಿಕಾ ಇರಾನ್ ದೇಶಯೋಃ ಮಧ್ಯೆ ಸಂಧಿಜ್ಞಾಪನ ಪ್ರಭಾವಿ ಜಾತಂ ಯೇನ ಚತುರ್ಮಾಸೀಯ ಪ್ರತ್ಯಕ್ಷ ಸಂಘರ್ಷಃ ತತ್ಕಾಲ ರೂಪೇಣ ವಿರಮಿತಃ. ಉಭೌ ದೇಶೌ ಆಗಾಮಿ ಷಷ್ಠಿ ದಿನ ಪರ್ಯಂತಂ ವ್ಯಾಪಕ ಶಾಂತಿ ಸಂಧಿ ವಾರ್ತಾಯಾಂ ಸಹಮತಿಂ ಪ್ರಕಟಿತವಂತೌ. ಚತುರ್ದಶ ಸೂತ್ರೀಯ ಸಂಧಿಪತ್ರೆ ಯುದ್ಧ ವಿರಾಮಸ್ಯ ಶತ್ರುತಾ ಪೂರ್ಣಕ್ರಿಯಾಣಾಂಚ ಪರಿತ್ಯಾಗಸ್ಯ ಪ್ರಾವಧಾನಂ ಅಸ್ತಿ. ಅತ್ರ ಇರಾನ್ ದೇಶಸ್ಯ ಪರಮಾಣು ಕಾರ್ಯಕ್ರಮಃ ಕ್ಷೇತ್ರೀಯ ಸುರಕ್ಷಾ ಸಂಬದ್ಧ ವಿಷಯಾಃ ಅಪಿ ಚರ್ಚಾಯಾಃ ಅಂತರ್ಗತಾಃ ಭವಿಷ್ಯಂತಿ. ಕಲ್ಕತ್ತಾ ಉಚ್ಚ ನ್ಯಾಯಾಲಯೇನ ಅದ್ಯ ಪಶ್ಚಿಮಬಂಗಸ್ಯ ವಿಧಾನಸಭಾಯಾಃ ಅಧ್ಯಕ್ಷಸ್ಯ ರಥೀಂದ್ರ ಬೋಸಸ್ಯ ವಿಧಾನಸಭಾಯಾಃ ವಿಪಕ್ಷ ನೇತ್ರಿ ರೂಪೇಣ ವಿಚ್ಛಿನ್ನಸ್ಯ ತೃಣಮೂಲ ಕಾಂಗ್ರೆಸ್ ಪಕ್ಷಸ್ಯ ವಿಧಾಯಕಸ್ಯ ರಿತಬ್ರತ ಬ್ಯಾನರ್ಜಿ ಇತ್ಯಸ್ಯ ನಿಯುಕ್ತೇಃ ನಿರ್ಣಯ ವಿಷಯೆ ಕಾಪಿ ಅಂತರಿಮ ಆಶ್ವಸ್ತಿಃ ದಾತುಂ ನಿರಾಕೃತಂ. TMC ವಿಧಾಯಕೇನ ಶೋಭನ್ದೇವ್ ಚಟ್ಟೋಪಾಧ್ಯಾಯ ಇತ್ಯನೇನ ಸ್ವಸ್ಯ ನಾಮಾಂಕನಸ್ಯ ನಿರಾಕರಣಂ ಬ್ಯಾನರ್ಜಿ ಇತ್ಯಸ್ಯ ನಿಯುಕ್ತಿಶ್ಚ ಯಾಚಿಕಾಯಾಂ ಪ್ರಶ್ನೀಕೃತ ಆಸೀತ್. ವಾದಶ್ರವಣಕಾಲೇ ನ್ಯಾಯಮೂರ್ತಿ ಕೃಷ್ಣರಾವಃ ಅಧ್ಯಕ್ಷಸ್ಯ ನಿರ್ಣಯಂ ಸ್ಥಗಯಿತುಂ ನಿರಾಕೃತವಾನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ನವದೆಹಲ್ಯಾಂ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನಾ ಇತ್ಯಸ್ಯಾಂತರ್ಗತಂ 2400 ಕೋಟಿ ರೂಪ್ಯಕಾಣಾಂ ಪ್ರೋತ್ಸಾಹಕಾಣಾಂ ವಿತರಣಂ ಕರಿಷ್ಯತಿ. ನವದೆಹಲ್ಯಾಂ ಯೋಜನಾಯಾಃ ವಿಷಯೆ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಶ್ರಮ ರೋಜ್ಗಾರ ಮಂತ್ರಿ ಡಾಕ್ಟರ್ ಮನ್ಸೂಖ್ ಮಾಂಡವೀಯಾಃ ಅವದತ್ ಯತ್ ಗತವರ್ಷಸ್ಯ ಆಗಸ್ಟ್ ಮಾಸಾತ್ ಆರಭ್ಯ 63 ಲಕ್ಷತೋಧಿಕಾಃ ಕರ್ಮಚಾರಿಣಃ PMBVRY ಇತ್ಯಸ್ಯಾಂತರ್ಗತಂ ಔಪಚಾರಿಕ ಕಾರ್ಯಕ್ಷೇತ್ರೆ ಆನೀತಾಃ ಸಂತಿ. ಯೇಷು ಪ್ರಾಯಃ 30% ಮಹಿಳಾಃ ಸಂತಿ. ಸಹ ಇತೋಪಿ ಅವೋಚತ್ ಯತ್ ಅಸ್ಯಾಃ ಯೋಜನಾಯಾಃ ಅಂತರ್ಗತಂ ಪ್ರೋತ್ಸಾಹಿತಾಃ 80% ಅಧಿಕಾಃ ಸಂಸ್ಥಾಃ 25%ತಃ ನ್ಯೂನಾಃ ಲಘುದ್ಯಮಾಃ ಅಪಿ ಸಂತೀತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಉಕ್ತವಾನ್ ಯತ್ ಭಾರತಸ್ಯ ಸಾಂಸ್ಕೃತಿಕ ಧರೋಹರಸ್ಯ ಸಂರಕ್ಷಣಂ ಸಂವರ್ಧನಂಚ ನವೋತ್ಸಾಹೇನ ವರ್ಧಮಾನಂ ಅಸ್ತಿ. ಸಾಮಾಜಿಕ ಅಂತರ್ಜಾಲ ಮಾಧ್ಯಮೇನ ಪ್ರಕಾಶಿತೆ ಸಂದೇಶೆ ತೇನ ಉಕ್ತಂ ಯತ್ ವಿರಾಸತ್ ಭಿ ವಿಕಾಸ ಭಿ ವಿರಾಸತ್ತಃ ಅಪಿ ವಿಕಾಸೋಪಿ ಇತಿ ದೃಷ್ಟ್ಯಾ ಪ್ರೇರಿತಾಃ ಪ್ರಯಾಸಾಃ ಜನಾನ್ ಭಾರತಸ್ಯ ಸನಾತನ ಪರಂಪರಾಭಿಃ ಪುನಃ ಸಂಯೋಜಯಂತೀತಿ. ಆಗಾಮಿಷು ಚತುರ್ಪಂಚ ದಿನೇಷು ತೆಲಂಗಾಣ ಒಡಿಶಾ ಝಾರ್ಖಂಡ ವಿಹಾರ ಛತ್ತೀಸ್ಗಢ ಇತ್ಯೇತೇಷು ಕೇಷುಚಿತ್ ಭಾಗೇಷು ನೈಋತ್ಯ ಪ್ರಾವೃಟಃ ಅಗ್ರಗಮನಾಯ ಪರಿಸ್ಥಿತಿಃ ಅನುಕೂಲ ಅಸ್ತಿತಿ ಭಾರತೀಯ ಋತುವಿಜ್ಞಾನ ವಿಭಾಗಃ ಅವದತ್. ಋತು ವಿಭಾಗಾನುಗುಣಂ ಅಸಮ ಮೇಘಾಲಯ ಉಪಹಿಮಾಲಯೀಯ ಪಶ್ಚಿಮಬಂಗಕ್ಷೇತ್ರಂ ಸಿಕ್ಕಿಂ ರಾಜ್ಯೇಷು ಚ ಅಗ್ರಿಮೇಷು ಚತುರ್ಷು ದಿನೇಷು ಮಹತೀತಃ ಅತಿಮಹತಿ ವೃಷ್ಟಿಂ ಅನ್ವವರ್ತಿತುಂ ಶಕ್ನೋತಿ ಇತಿ ಅನುಮನ್ಯತೆ. ಪ್ರಿಯಾಃ ಶ್ರೋತಾರಃ, ಅಂತೆ ಕ್ರೀಡಾವಾರ್ತಾಃ. FIH ಮಹಿಳಾ ನೇಷನ್ಸ್ ಕಪ್ ಹಾಕಿ ಸ್ಪರ್ಧಾಯಾಂ ಭಾರತದಲಂ ಉರುಗ್ವೆ ದೇಶಂ 3-2 ಇತಿ ಅಂತರಾಲಿನ ಪರಾಜಿತವತ್, ಉಪಾಂತ್ಯಚಕ್ರಂ ಪ್ರವಿಷ್ಟಂಚ. ಅಯಂ ಭಾರತಸ್ಯ ನಿರಂತರಂ ತೃತೀಯಃ ವಿಜಯಃ ಅಸ್ತಿ. ತಿಸ್ರಿಷು ಸ್ಪರ್ಧಾಸು ವಿಜಯಂ ಪ್ರಾಪ್ಯ ಭಾರತದಲಂ ಪೂಲ್ ಎ ಇತಿ ಮಧ್ಯೆ ಶೀರ್ಷಸ್ಥಾನಂ ಪ್ರಾಪ್ತವತ್ ತಥಾ ಉಪಾಂತ್ಯಚಕ್ರಂ ಪ್ರವಿಷ್ಟವತ್. ಉಪಾಂತ್ಯಚಕ್ರೆ ಭಾರತದಲಸ್ಯ ಸಾಮುಖ್ಯಂ ಚಿಲಿ ಕೊರಿಯಾ ದೇಶಯೋಃ ಮಧ್ಯೆ ಭಾವಿನಾ ಸ್ಪರ್ಧಾಯಾಃ ವಿಜೇತೃದಲೇನ ಸಹ ಭವಿಷ್ಯತಿ. ಫೀಫಾ ವಿಶ್ವ ಚಷಕ ಕ್ರೀಡಾಯಾಂ ಅದ್ಯ ರಾತ್ರೌ ಸಂಯುಕ್ತ ರಾಜ್ಯ ಅಮೆರಿಕಾ ದೇಶಸ್ಯ ಅಟ್ಲಾಂಟಾ ಕ್ರೀಡಾಂಗಣೆ ಗ್ರೂಪ್ ಎ ಕ್ರೀಡಾಯಾಂ ಚೋಕೋಸ್ಲೋವಾಕಿಯಾ ದೇಶ ದಕ್ಷಿಣ ಆಫ್ರಿಕಾ ದೇಶೇನ ಸಹ ಸ್ಪರ್ಧಿಷ್ಯತೆ. ಕ್ರೀಡಾ ರಾತ್ರೌ ಸಾರ್ಧನವವಾದನೆ ಆರಭ್ಯತೆ. ಪಶ್ಚಾತ್ ಸ್ವಿಟ್ಜರ್ಲೆಂಡ್ ದೇಶ ಸಂಯುಕ್ತ ರಾಜ್ಯ ಅಮೆರಿಕಾ ದೇಶಸ್ಯ ಲಾಸ್ ಏಂಜಲೀಸ್ ಕ್ರೀಡಾಂಗಣೆ ರಾತ್ರೌ ಸಾರ್ಧದ್ವಾದಶವಾದನೆ ಗ್ರೂಪ್ ಬಿ ಕ್ರೀಡಾಯಾಂ ಬೋಸ್ನಿಯಾ ಹರ್ಜೆಗೋವಿನಾ ದಲೆ ಸಮ್ಮುಖಿ ಭವತಃ. ಫಿಫಾ ವಿಶ್ವಚಷಕ ಸ್ಪರ್ಧಾಯಾಂ ಕೊಲಂಬಿಯಾ ದೇಶಸ್ಯ ವಿಜಯಃ. ಇತಿ ವಾರ್ತಾಃ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ನಮಸ್ಕಾರ, ಶುಭ ಸಂಜೆ. ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ 6:31 ಆಗಿದೆ. ನೆನಪು ಮಾಡ್ಕೊಳ್ಳಿ, ನಿಮ್ಮ ಹುಟ್ಟು ಹಬ್ಬಕ್ಕೆ ಕೊನೆ ಸಲ 12 ಗಂಟೆ ಕಾಲ್ ಮಾಡಿ ಹ್ಯಾಪಿ ಬರ್ಡೇ ಬ್ರೋ ಅಂತ ಜೋರಾಗಿ ಕಿರಿಸಿದ್ದು ಯಾರು? ಈ ವರ್ಷ ಎಷ್ಟು ಜನ ವಿಶ್ ಮಾಡಿದ್ರು? ಕಳೆದ ವರ್ಷಕ್ಕಿಂತ ಕಮ್ಮಿ ಆಯ್ತಾ? ನಾವೆಲ್ಲ ಬೆಳೀತಾ ಇದ್ದ ಹಾಗೆ ಹುಟ್ಟು ಹಬ್ಬದ ವಿಷಯಗಳು ಕಮ್ಮಿ ಆಗ್ತಾ ಹೋಗುತ್ತಂತೆ. ಇದು ನಿಮಗೂ ಕೂಡ ಅನುಭವ ಆಗಿದೆಯಾ? ಇವತ್ತು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಕಳೆದುಕೊಂಡಂತಹ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಗೆ ಬರೋದು ಹೇಗ್ ನಿಂತು ಹೋಯ್ತು, ನಾವು ಯಾಕೆ ಕಳಿಸೋದನ್ನ ನಿಲ್ಸಿದ್ವಿ, ಇದರ ಹಿಂದೆ ಏನಿದೆ ಅಂತ ಮಾತಾಡ್ತಾ ಸಾಗೋಣ.

ನೆನ್ಪಿದ್ಯಾ ಸ್ಕೂಲಲ್ಲಿ ಬರ್ತ್ಡೇ ಅಂದ್ರೆ ಇಡೀ ಕ್ಲಾಸ್ ಪೂರ್ತಿ ವಿಶ್ ಮಾಡೋರು, ಅಕ್ಕಪಕ್ಕದ ಕ್ಲಾಸ್ ಅವರು ಕೂಡ ವಿಶ್ ಮಾಡ್ತಾ ಇದ್ರು. ಬೋರ್ಡ್ ಮೇಲೆ ಬರೀ ಹ್ಯಾಪಿ ಬರ್ತ್ಡೇ ಟು, ಇವ್ರ ಹೆಸರು ಬರೆದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ಬೇರೆ ಬರೀತಾ ಇದ್ರು. ಅಷ್ಟೇ ಅಲ್ಲದೆ ಚಾಕ್ಲೇಟ್ ಹಂಚ್ತಾ ಇದ್ರು ಎಲ್ರಿಗೂ. ಅದು ಕೂಡ ಚಾಕ್ಲೇಟ್ ಹಂಚೋದಕ್ಕೆ ನಮ್ ಜೊತೆ ಯಾರಾದ್ರೂ ಒಬ್ರು ಸ್ನೇಹಿತರನ್ನ ಕರ್ಕೊಂಡು ಇಡೀ ಸ್ಕೂಲ್ಗೆ ಚಾಕ್ಲೇಟ್ ನ ಹಂಚ್ತಾ ಇದ್ವಿ. ಕಾಲೇಜಲ್ಲಿ 12 ಗಂಟೆ ಆಗ್ತಾ ಇದ್ದ ಹಾಗೆ 10 ಕಾಲು, 50 ಮೆಸೇಜು. ಈಗ ಯೋಚನೆ ಮಾಡಿ, ವಾಟ್ಸಪ್ ಅಲ್ಲಿ 10 ವಿಶ್ಗಳು, ಅದರಲ್ಲಿ ಒಂದಷ್ಟು ಆನಿಮೇಟೆಡ್ ಗಿಫ್ಟ್ಗಳು, ಆಲ್ರೆಡಿ ಇರೋಂಥದ್ದೇ. ಅಪ್ಪ ಅಮ್ಮ ಬಿಟ್ಟು ನಿಜವಾಗ್ಲೂ ಖುಷಿಯಿಂದ ಕಾಲ್ ಮಾಡೋರು ಎಷ್ಟು ಜನ. ಫೇಸ್ಬುಕ್ ನೆನಪಿಸ್ತಾ ಇದ್ರೆ ಅರ್ಧಕ್ಕರ್ಧ ಜನ ಮರ್ತೇ ಬಿಡ್ತಾರೆ, ನೋವಾಗತ್ತಾ? ಯಾಕಂದ್ರೆ ಎಷ್ಟೋ ಬಾರಿ ಹುಟ್ಟುಹಬ್ಬದ ವಿಷ್ ಅಂದ್ರೆ ನೀವು ನನ್ನ ಲೈಫಲ್ಲಿ ಇದ್ದೀರಾ ಅನ್ನೋದ್ರ ಒಂದು ಚಿಕ್ಕ ಪ್ರೂಫ್ ಅಂತ ಅನ್ಬಹುದಾ? ಆಬ್ವಿಯಸ್ಲಿ. ಅದು ಕಮ್ಮಿ ಆದಾಗ ಅಯ್ಯೋ ನನ್ ಯಾರಿಗೂ ಮುಖ್ಯ ಅಲ್ವಾ, ಯಾರ ಲೈಫಲ್ಲೂ ನಾನು ಪ್ರಾಮಿನೆಂಟ್ ಅಲ್ವಾ ಅಂತ ಅನ್ಸುತ್ತೆ. ಈಗ ನನ್ನ ಫ್ರೆಂಡ್ ಒಂದು ವಿಷಯನ ಹಂಚ್ಕೋಬೇಕಾದ್ರೆ ಹೇಳ್ತಾ ಇದ್ದ. ಅವನ್ಗೆ ಕಾಲೇಜಲ್ಲಿ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ಲು. ಪ್ರತಿ ವರ್ಷ 12 ಗಂಟೆ ಆಗದಿದ್ದ ಕೂಡಲೇ ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ಲಂತೆ. ಕಳೆದ 2 ವರ್ಷದಿಂದ ಅವನು 12 ಗಂಟೆಗೆ ಕಾಯ್ತಾ ಕೂತಿದ್ದ ಅವಳು ವಿಶ್ ಮಾಡ್ತಾಳೆ ಅಂತ. ಆದ್ರೆ ವಿಶ್ ಬರಲೇ ಇಲ್ಲ, ನೆಕ್ಸ್ಟ್ ಡೇ ಬರುತ್ತಂತೆ. ಅವನು ಹೇಳ್ತಾ ಇದ್ದ, ಮೋಸ್ಟ್ಲಿ ನಾನು ಅವಳು ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಕೆಳಗೆ ಹೋಗಿದ್ದೀನಿ ಅನ್ಸುತ್ತೆ ಕಣೋ ಅಂತಿದ್ದ. ಕೆಲವೊಮ್ಮೆ ಪ್ರಿಯಾರಿಟೀಸ್ ಕೂಡ ಹಾಕಿ ಪಾನ್ ಚೇಂಜಿಂಗ್ ಅಂತಾರೆ ಅಲ್ವಾ. ನಿಮಗೆ ಕೊನೆ ಸಲ ಹ್ಯಾಪಿ ಬರ್ಡೇ ಅಂತ ಕಿರ್ಚಿ ಹೇಳಿದ್ದು ಯಾರು ನೆನಪಿಸ್ಕೊಳ್ಳಿ, ಕಣ್ಮಿಸ್ಕೊಳ್ಳಿ.

ಈಗ ನೀವು ಕೊನೆ ಸಲ ಯಾರಿಗಾದ್ರೂ 12 ಗಂಟೆಗೆ ಯಾವಾಗ ಕಾಲ್ ಮಾಡಿ ವಿಶ್ ಮಾಡಿದ್ವು ಅಂತ ನೆನ್ಪ್ ಮಾಡ್ಕೊಳ್ಳಿ. ಸುಳ್ಳು ಹೇಳ್ಬಿಡಿ, ಫೇಸ್ಬುಕ್ ನೋಟಿಫಿಕೇಶನ್ ಬಂದ್ರು ಕೂಡ ಎಷ್ಟೋ ಬಾರಿ ಆಮೇಲೆ ವಿಶ್ ಮಾಡೋಣ ಇವಾಗ ಮೀಟಿಂಗ್ ಇದೆ ಅಂತ ಸುಮ್ಮನಾಗ್ಬಿಡ್ತೀವಿ, ಆಮೇಲೆ ಮರ್ತೆ ಹೋಗ್ತೀವಿ. ರಾತ್ರಿ 10 ಗಂಟೆಗೆ ನೆನಪಾಗಿ ಈ ಕಾಲ್ ಮಾಡಿದ್ರೆ ವಿಚಿತ್ರ ಅನ್ಸುತ್ತೆ ಅಲ್ವಾ ಅಂತ ಸುಮ್ಮನಾಗ್ಬಿಡ್ತೀವಿ. ನಮ್ಮೆಲ್ರಿಗೂ ಕೂಡ ಎಷ್ಟೋ ಬಾರಿ ಇದ್ರ ಅನುಭವ ಆಗಿರುತ್ತೆ. ಆಮೇಲೆ ರಾತ್ರಿ ನೆನಪು ಮಾಡ್ಕೊಂಡು ವಿಶ್ ಮಾಡಕ್ ಹೋಗ್ತೀವಿ, ಆಗ ತುಂಬಾ ಫಾರ್ಮಲ್ ಅನ್ಸುತ್ತೆ. ಎಷ್ಟೋ ಬಾರಿ ಈ ಬರ್ಡ್ಗಳಿಗೆ ವಿಶ್ ಮಾಡ್ಲಿಲ್ಲ ಅಂತ ಎಷ್ಟೋ ಫ್ರೆಂಡ್ಸ್ಗಳು ಬೇರೆ ಆಗಿರೋದು ಕೂಡ ಉಂಟು. ನಿಮ್ಗ ಅನುಭವ ಆಗಿದೆಯಾ? ಮಾತು ಬಿಟ್ಟಿರೋದು ಕೂಡ ಉಂಟು, ಮೌನಕ್ಕೂ ಜಾರಿರ್ತಾರೆ. ಈ ಮೌನ ಮಾತುಕತೆ ಬಿಟ್ಟಿರೋದಕ್ಕೆಲ್ಲದಕ್ಕೂ ಒಂದು ಮದ್ಯ ಯಾವ್ದು ಗೊತ್ತಾ? ಒಂದು ಸಣ್ಣ ಮೆಸೇಜ್ ಟ್ರೈ ಮಾಡ್ತೀರಾ? 2 ರೂಲ್ಸ್ ಇದೆ. ರೂಲ್ಸ್ ಒಂದು, ಮಿಸ್ಡ್ ಬರ್ಡೇ ರೂಲ್ ಅಂತ. ಯಾರ್ದಾದ್ರೂ ಹುಟ್ಟುಹಬ್ಬ ಮಿಸ್ ಮಾಡಿದ್ರೆ 7 ದಿನದೊಳಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ಕಳ್ಸೋದ್ರ ಬದಲಾಗಿ ಈ ತರ ಬರೀರಿ: ಬ್ರೋ, 3 ತಾರೀಕು ನಿನ್ ಬರ್ಡೇ ಇತ್ತಲ್ಲ, ಟೈಮಿಗೆ ಸರಿಯಾಗಿ ವಿಶ್ ಮಾಡಕ್ಕಾಗ್ಲಿಲ್ಲ, ಸಾರಿ, ಒಂದ್ ಕಾಫಿ ಕುಡಿಯೋಣ, ನಿನ್ ಹೊಸ ವಯಸ್ಸಿನ ಮೊದಲನೇ ಟ್ರೀಟು ನಂದಾಗ್ಲಿ ಅಂತ ಕರೀರಿ. ನೋಡಿ, ಸಾರಿ ಪ್ಲಸ್ ಪ್ಲಾನ್ ಎರಡೂ ಇದೆ, ಇದು ಖಂಡಿತ ವರ್ಕ್ ಆಗುತ್ತೆ. ಎರಡನೇ ರೂಲ್ ಏನಂದ್ರೆ, ನೋಟ್ ಮಾಡಿ ಇಟ್ಕೊಳ್ಳಿ, ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಅದೇ ನೆನಪು ಮಾಡುತ್ತೆ ನಿಮ್ಮ ಪ್ರೀತಿ ಪಾತ್ರರ ಬರ್ಡೇ ಯಾವಾಗ ಅಂತ. ಆಗ ರಾತ್ರಿ 12 ಗಂಟೆಗೆ ವಿಶ್ ಮಾಡದೇ ಇದ್ರು ಕೂಡ ಬರ್ಡೇಗೆ ಮಿಸ್ ಮಾಡದೆ ಮಧ್ಯಾಹ್ನ 12 ಗಂಟೆಗಾದ್ರೂ ವಿಶ್ ಮಾಡ್ಬೋದು ಅಲ್ವಾ? ರಾತ್ರಿ ಕಾಲ್ ಮಾಡಕ್ ಆಗ್ಲಿಲ್ಲ, ಈಗ ಮಾಡ್ತಾ ಇದ್ದೀನಿ, ಏನ್ ಸ್ಪೆಷಲು, ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಕೇಳಿ. ಆಗ ರಾತ್ರಿ 12 ಗಂಟೆಯ ಒತ್ತಡ ಅನ್ನೋದಿರೋದಿಲ್ಲ.

ಈ ಬರ್ಡೇ ವಿಶ್ಗಳು ಕ್ಲೋಸ್ ಆಗಿರೋ ಸಂಬಂಧಗಳ ಬೀಗಾನ ಮತ್ತೆ ಓಪನ್ ಮಾಡೋದಕ್ಕೆ ಕೀ ಇದ್ದ ಹಾಗೆ. ವಿಶ್ ಮಾಡದಿದ್ರೆ ಏನಾಗುತ್ತೆ? ಡಿಸ್ಟೆನ್ಸ್ ರಿಜಿಸ್ಟರ್ ಆಗುತ್ತೆ. ನೀವು ಜಗಳ ಮಾಡಿಲ್ಲ, ದೂರ ಹಾಕಿಲ್ಲ, ಆದ್ರೂ ಕೂಡ ತಲೆಯಲ್ಲಿ ಯಾವ ರೀತಿ ಥಾಟ್ ಉಳ್ಕೊಳ್ಳುತ್ತೆ? ನನ್ನ ಬರ್ಡೇ ಅಂತ ಗೊತ್ತಿದ್ರು ಕೂಡ ಅವ್ರು ವಿಶ್ ಮಾಡಿಲ್ಲ, ಇವ್ರು ನಮ್ಗೆ ಅಷ್ಟು ಕ್ಲೋಸ್ ಇಲ್ಲ ಅಂತ ಅನ್ಕೊಂಡು ಎಷ್ಟೋ ಬಾರಿ ಬಾಂಧವ್ಯಗಳು ತೆಳ್ಳಗಾಗೋಗುತ್ತೆ, ಅಸಂಪ್ಷನ್ ಶುರುವಾಗುತ್ತೆ. ಅವ್ರಿಗೆ ನನ್ನ ನೆನಪೇ ಇಲ್ಲ, ಅವ್ರಿಗೆ ನನ್ನ ಮುಖ್ಯ ಇಲ್ಲ ಅಂತ ಕೂಡ ಅನ್ಕೋತಾರೆ. ವಿಶ್ ಮಾಡ್ತಾ ಇದ್ರೆ ಅಸಂಪ್ಷನ್ ನ ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ಇದೆ. ರೀಸ್ಟಾರ್ಟ್ ಕಷ್ಟ ಆಗುತ್ತೆ. 6 ತಿಂಗಳು ಮಾತಾಡದೇ ಇದ್ರು ಹುಟ್ಟುಹಬ್ಬದ ಒಂದು ರೀಸನ್ ಸೇಫ್ ರೀಸನ್.

0: ಇನ್ನು ವಿಶ್ ಮಾಡಿದ್ರೆ, ಇನಿಶಿಯೇಟಿವ್ ತಗೊಂಡ್ರೆ ಏನಾಗಬಹುದು? ಪ್ರಿಯೋರಿಟಿಯ ಸಿಗ್ನಲ್ ತಲುಪುತ್ತೆ. ನೂರಾರು ಕೆಲಸದ ಮಧ್ಯೆ ಕೂಡ ಅವ್ರು ನನಗೆ ವಿಶ್ ಮಾಡಿದ್ರು ಅನ್ನೋ ಒಂದೇ ಒಂದು ಯೋಚನೆ ಸಾಕು, ನೀವು ನನಗೆ ಮುಖ್ಯ ಅನ್ನೋದ್ರ ವ್ಯಾಲಿಡೇಷನ್ ಸಿಗುತ್ತೆ. ಅದರಿಂದ ವರ್ಷಕ್ಕೊಮ್ಮೆ ಆದ್ರೂ ಕೂಡ ಕನೆಕ್ಟ್ ಆಗೋದ್ರ ಪ್ರೂಫ್ ಅದು. ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ಗೆ ಇದೇ ಮುಖ್ಯ ಅಲ್ವಾ? ಎಮೋಷನಲ್ ROI. ನೀವು 30 ಸೆಕೆಂಡ್ ಕೊಟ್ಟು ಮಾಡಿದಂತಹ ಒಂದು ಕಾಲು, ಆ ಒಂದು ವಿಷ್ ಅವ್ರಿಗೆ ಇಡೀ ದಿನದ ಖುಷಿ ಕೊಡುತ್ತೆ. ಅವ್ರ ಖುಷಿ ನೋಡಿ ನಿಮಗೂ ಕೂಡ ಖುಷಿ ಆಗಬಹುದು. ಇನ್ವೆಸ್ಟ್ಮೆಂಟ್ ಅನ್ನೋದು ಚಿಕ್ಕದು, ಆದ್ರೆ ರಿಟರ್ನ್ ದೊಡ್ಡದು ಅಲ್ವಾ? ಸೊ ಇವತ್ತಿಂದ ವಿಶ್ ಮಾಡಿದ್ದನ್ನ ಟಾಸ್ಕ್ ಅಂತ ಅನ್ಕೋಬೇಡಿ, ಟೂಲ್ ಅಂತ ಅನ್ಕೊಳ್ಳಿ. ಯಾಕೆ ಟೂಲು? ಸಂಬಂಧನ ಕಟ್ಟೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಇರುವಂತಹ ಅತ್ಯಂತ ಸುಲಭದ ಟೂಲು. ಫೋನ್ ತೆಗೀರಿ, ಯಾರಾದರೂ ಬರ್ಡೇ ಚೆಕ್ ಮಾಡಿ, ಮಿಸ್ ಮಾಡಿದೆ ವಿಶ್ ಮಾಡಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್. ಹುಟ್ಟು ಹಬ್ಬದ ಶುಭಾಶಯಗಳು ಕ್ಯಾಲೆಂಡರ್ಗಾಗಿ ಅಲ್ಲ, ಸಂಬಂಧಗಳಿಗಾಗಿ. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.
1: ಇದೀಗ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ. 222 ಶಾಸಕರ ಮತಗಳ ಪೈಕಿ ಒಂದು ಮತ ಅಸಿಂಧುವಾಗಿದೆ. ಕಾಂಗ್ರೆಸ್ನ 135, ಬಿಜೆಪಿಯ 62, ಜೆಡಿಎಸ್ 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತ ಶಾಸಕರು 3 ಮತಗಳನ್ನು ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ. ಒಂದು ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ 100% ಮತದಾನವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿರುವುದಾಗಿ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕರು ಸೌಜನ್ಯಕ್ಕಾಗಿ ಬೆಂಬಲ ಕೋರಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಲಾಗಿದೆಯೇ ಹೊರತು ಬೇರೆ ಯಾವುದೇ ಬೇಡಿಕೆಗಳಿಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಈ ಪ್ರಾಜೆಕ್ಟು ತಮಿಳುನಾಡವ್ರಿಗೆ ಜಾಸ್ತಿ ಕರ್ನಾಟಕದಿಂದ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು.

0: ಬದುಕಬೇಕು ಆ ನೀರನ್ನ ಅವರಿಗೆ ಕೊಡ್ತೇವೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾರ್ಡ್ ರಸ್ತೆಗಳನ್ನು ಸುಧಾರಿಸಿ ಅಭಿವೃದ್ಧಿಪಡಿಸಲು 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆ ಕುರಿತು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. 5 ನಗರ ಪಾಲಿಕೆಗಳ ಆಯುಕ್ತರು ಹದಗೆಟ್ಟಿರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಲೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಬವಣೆ ಸಂಕಷ್ಟ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಸಚಿವರು ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿ ನೆರವಾಗುವಂತೆ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000 ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ 70.6%ಕ್ಕಿಂತ ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 4,78,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55-60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು

0: ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ಧ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಒಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ನಮಸ್ಕಾರ ಸ್ನೇಹಿತರೆ, ಎಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಶುಭ ಸಂಜೆ. ಸಂಜೆ ಸಮಯ ಆಗ್ತಾ ಇದೆ 6:50. ಆಫೀಸ್ನಲ್ಲಿ ಸಿಸ್ಟಮ್ ಲಾಗ್ಔಟ್ ಆಗಿದೆ, ಹೊರಗಡೆ ಹವಾಮಾನ ಕೂಡ ಸಖತ್ ಕೂಲ್ ಆಗಿದೆ. ಇಂತಹ ಟೈಮ್ನಲ್ಲಿ ಟ್ರಾಫಿಕ್ ಮಧ್ಯೆ ಸಿಲುಕಿರುವಂತಹ ನಿಮ್ಮ ಮೂಡನ್ನು ಫುಲ್ ರಿಫ್ರೆಶ್ ಮಾಡೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಎಫ್ ರೇನ್ಬೋ 101.3 ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸಂಜೆ ಆಗ್ತಾ ಇದ್ದಾಗೆ ನಮಗೆ ತಲೆ ಒಂಥರ ಭಾರ ಆಗೋಕ್ಕೆ ಶುರುವಾಗ್ಬಿಡುತ್ತೆ ಅಲ್ವಾ? ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿರುವಂತಹ ಮೈಂಡ್ಗೆ ಒಂದು ಬೂಸ್ಟ್ ಬೇಕಾಗಿರುತ್ತೆ. ಜಗತ್ತಿನಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ಕಪ್ ಬಿಸಿ ಬಿಸಿ ಪಾನೀಯದಲ್ಲೇ ನಮಗೆ ಎಲ್ಲ ಪರಿಹಾರ ಸಿಗುತ್ತೆ ಅಂತ ನಂಬಿರುವಂತಹವ್ರು ನಾವು. ಆದರೆ ಇಲ್ಲೇ ನೋಡಿ, ಅಸಲಿ ಯುದ್ಧ ಶುರುವಾಗುವಂತಹದ್ದು. ಏನು ಅಂತಂದರೆ, ನಮ್ಮಲ್ಲಿ ಎರಡು ತರಹದ ಜನ ಇದ್ದಾರೆ. ಒಬ್ರು ಹೇಳ್ತಾರೆ, ಏನೇ ಹೇಳಿ ಬಾಸ್, ಆ ಬಿಸಿ ಬಿಸಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿದ್ರೆ ಸಿಗುವಂಥ ಮಜಾನೇ ಬೇರೆ ಅನ್ನೋಂತಹ ಕಾಫಿ ಪ್ರೇಮಿಗಳು. ಇನ್ನೊಬ್ರು ಹೇಳ್ತಾರೆ, ಅಯ್ಯೋ ಹೋಗಿ ಬಾಸ್, ಆ ಶುಂಠಿ ಏಲಕ್ಕಿ ಹಾಕಿ ಘಮ ಘಮ ಅನ್ನೋ ಬಿಸಿ ಬಿಸಿ ಶುಂಠಿ ಚಹಾ ಕುಡಿದ್ರೆ ದಿನದ ಸುಸ್ತೆಲ್ಲ ಮಾಯ ಆಗುತ್ತೆ ಅನ್ನುವಂತಹ ಚಾಯ್ ಪ್ರೇಮಿಗಳು. ಎಸ್, ಇವತ್ತು ನಮ್ಮ ಶೋನಲ್ಲಿ ಇದೇ ಮಹಾಯುದ್ಧ. ನಿಮ್ಮ ಚಾಯ್ಸ್ ಯಾವುದು, ಬಿಸಿ ಬಿಸಿ ಫಿಲ್ಟರ್ ಕಾಫಿನ ಅಥವಾ ಕಡಕ್ ಶುಂಠಿ ಟೀನ ಯೋಚನೆ ಮಾಡ್ತಾ ಇರಿ. ಜೊತೆಗೆ ಸೂಪರ್ ಆಗಿರುವಂತಹ ಹಾಡುಗಳು ಸಹ ಪ್ಲೇಲಿಸ್ಟಲ್ಲಿ ರೆಡಿಯಾಗಿ ಕೂತಿದೆ. ಹಾಡುಗಳನ್ನು ಕೇಳೋಣ, ಜೊತೆಗೆ ನಿಮ್ಮ ಪ್ರೀತಿಯ ಈ ಒಂದು ಕಾಫಿ ಟೀ ನಡುವೆ ನಡೆಯುವಂತಹ ಒಂದು ಮಹಾಯುದ್ಧ ನಾನು ಸಹ ಎಂಜಾಯ್ ಮಾಡ್ತೀನಿ. ಸಂದೇಶವನ್ನು ಕಳಿಸ್ತಾ ಇರಿ 9480909010013 9489091013 ಈ ನಂಬರ್ಗೆ. ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಮತ್ತು ನಂದಿತಾ ಅವರ ಧ್ವನಿಯಾಗಿರುವಂತಹ ಶ್ರಾವಣಿ ಸುಬ್ರಹ್ಮಣ್ಯ ಚಲನಚಿತ್ರದ ಹಾಡು. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ.

ಜೀನಿಯಸ್ ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತದೆ 7 ಗಂಟೆ. ಓಕೆ, ನಾವು ಒಂದು ಮಹಾಯುದ್ಧವನ್ನು ಸ್ಟಾರ್ಟ್ ಮಾಡಿದ್ವಿ, ಒಂದು ಪ್ರೀತಿಯ ಮಹಾಯುದ್ಧ ಇದು. ಕಾಫಿ ಲವರ್ಸ್ ಅಥವಾ ಚಾಯ್ ಲವರ್ಸ ನೀವು ಅಂತ. ಸೊ ಅದಕ್ಕೆ ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ. ಅರ್ಪಿತಾ ಅವರು ಬೆಂಗಳೂರಿನಿಂದ, ನನಗಂತೂ ಬಿಸಿ ಬಿಸಿ ಫಿಲ್ಟರ್ ಕಾಫಿನೇ ಬೇಕು ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಫಿಲ್ಟರ್ ಕಾಫಿ ನಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಸಿದ್ಧಾರ್ಥ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅನುಷಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ತಲೆನೋವು ನೆಗಡಿ ಆದರೆ ಶುಂಠಿ ಕಾಫಿ ಬೇಕೇ ಬೇಕು ನಮಗೆ ಅಂತ. ಓಕೆ, ಏನು ನನ್ನ ಹೆಸರು ನಚಿಕೇತ್ ತನ್ನೀರ್ ಅಂತ. ಸೊ ನನಗೆ ಚಾಯ್ ಅಂದರೆ ತುಂಬ ಇಷ್ಟ ಸರ್, ಜೊತೆಗೆ ಬಿಸ್ಕೆಟ್ ಇದ್ರೆ ಇನ್ನೂ ಖುಷಿ ಆಗುತ್ತೆ. ಐ ಲವ್ ಎಫ್ ಎಂ ರೇನ್ಬೋ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಇನ್ನು ಮಂಜುಶ್ರೀ ಧಾರವಾಡ ಇಂದ ಸಂದೇಶವನ್ನು ಕಳಿಸಿ, ನನಗೆ ಶುಂಠಿ ಚಹಾ ಅಂದರೆ ತುಂಬಾ ಇಷ್ಟ, ನಾನು ಕೆಲಸಕ್ಕೆ ಹೋಗ್ತೀನಲ್ಲ ಅಲ್ಲೇ ನಾನೇ ಚಹಾ ರೆಡಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಯಿತು. ಒಬ್ಬರು ತುಂಬ ಚೆನ್ನಾಗಿ ಟೀ ಮಾಡ್ತಾರೆ ಅಂತಂದರೆ ಅವ್ರ ಫಾಲೋವರ್ಸ್ ಆಗ್ಬಿಡ್ತೀವಿ ನಾವು ಅದಕ್ಕೋಸ್ಕರ. ಓಕೆ ಸ್ನೇಹಿತರೆ, ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಚಲ್ತಾ ಚಲ್ತಾ ಚಲ್ತಾ. ಪರವಾಗಿಲ್ಲ, ಟೀ ಆದರೂ ಪರವಾಗಿಲ್ಲ, ಕಾಫಿ ಆದರೂ ಪರವಾಗಿಲ್ಲ, ಚಲ್ತಾ ಚಲ್ತಾ. ಸೋನ್ ನಿಗಮ್ ದನಿಯಾಗಿರುವಂತಹ ರಾಜಹುಲಿ ಚಲನಚಿತ್ರದ ಹಾಡು, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಹರಿ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ಎಸ್ ಫ್ರಮ್ ಚಾರ್ಮಿನಾರ್, ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ ರಚನೆಯಲ್ಲಿ, ಹರಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ನಾವು ಮಾತಾಡ್ತಾ ಇದ್ವಿ ಕಾಫಿ ನೋ ಟೀ ನೋ ಅನ್ನುವಂತಹ ಒಂದು ಪ್ರೀತಿಯ ಮಹಾಯುದ್ಧ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಸೊ ಮೊದಲು ನಾವು ಕಾಫಿ ಗ್ಯಾಂಗ್ ಬಗ್ಗೆ ಮಾತಾಡೋಣ. ಈ ಒಂದು ಕಾಫಿ ಪ್ರೇಮಿಗಳ ಆಟಿಟ್ಯೂಡ್ ಇದೆಯಲ್ಲ, ಅದು ಹೆಂಗಿರುತ್ತೆ ಅಂತಂದ್ರೆ, ಅವರಿಗೆ ಆ ಗಾಜಿನ ಲೋಟದಲ್ಲೋ ಪ್ಲಾಸ್ಟಿಕ್ ಕಪ್ನಲ್ಲೋ ಕಾಫಿ ಕೊಟ್ಟರೆ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಬಹುತೇಕ ಜನರಿಗೆ ಅವರಿಗೆ ಸ್ಟೀಲ್ ಲೋಟ ಅಥವಾ ಡಬರಾ ಅಂತ ಕರೀತಾರಲ್ಲ, ಸೊ ಅದರಲ್ಲೇ ಕಾಫಿ ಕೊಡಬೇಕು. ಅದರನ್ನು ಮೇಲಿಂದ ಕೆಳಗೆ 2-3 ಸತಿ ಆಡಿಸಿ ಆಮೇಲೆ ಬರುವಂತಹ ನೋರೇನ ನೋಡ್ತಾ ಇರಲ್ಲ, ಆಹಾ, ಅವ್ರ ಮುಖದಲ್ಲಿರುವಂಥ ಆನಂದ ದೇವಲೋಕದಲ್ಲಲ್ಲ, ಬೇರೆ ಯಾವ ಲೋಕದಲ್ಲೂ ಸಹ ಸಿಗೋದಿಲ್ಲ. ಒಂದೊಂದು ಸಿಪ್ ಕುಡಿಯುವಾಗಲೂ ಸಹ ಪ್ರಪಂಚನೇ ಮರೆತುಬಿಡ್ತಾರೆ. ನಮ್ಮ ಬೆಂಗಳೂರಿನಲ್ಲಂತೂ ಮುಂಜಾನೆ ಮತ್ತು ಸಂಜೆ ಆದರೆ ಸಾಕು, ಫಿಲ್ಟರ್ ಕಾಫಿ ಕುಡಿಯೋದಕ್ಕೆ ಅಂತಲೇ ಹೋಟೆಲ್ಗಳ ಮುಂದೆ ಜನ ಕ್ಯೂ ನಿಂತಿರ್ತಾರೆ. ಸೊ ಆದರೆ ಈ ಒಂದು ಕಾಫಿ ಪ್ರೇಮಿಗಳಿಗೆ ನಮ್ಮ ಚಾಯ್ ಪ್ರೇಮಿಗಳನ್ನು ಕಂಡರೆ ಆಗಲ್ಲ. ಏನೋ ಆ ಎಲೆಗಳನ್ನು ನೀರಲ್ಲಿ ಕುದಿಸಿ ಕುಡಿತೀರಾ ಅಂತ ಕಾಲೆಳಿತಾರೆ. ನಿಮಗೂ ಕಾಫಿ ಅಂದ್ರೆ ಇಷ್ಟನಾ? ವಾಟ್ಸಪ್ ಮಾಡಿ. ಈಗ ಸದ್ಯಕ್ಕೆ ನೆಕ್ಸ್ಟ್ ಸಾಂಗ್ ಕೇಳುವಂತಹ ಸಮಯ. ಚಾಯ್ ಲವರ್ಗಳ ಬಗ್ಗೆನೂ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ, ಓಕೆನಾ? ಎಸ್, ಈಗ ಸೋನು ನಿಗಮ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ ಫ್ರಮ್ ಬುಲ್ ಬುಲ್, ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ, ಬಿಹಾರಿ ಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

ಸೊ ನೀಗ ಮೂರನೆಯಾಗಿರುವಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:16. ಈ ನಮ್ಮ ಪ್ರೀತಿಯ ಮಹಾಯುದ್ಧ ಕಾಫಿ ಮತ್ತು ಟೀಗಳ ನಡುವೆ ನಿಮ್ಗೇನು ಇಷ್ಟ ಅಂತ ನಾನು ಕೇಳಿದ್ದೆ. ಅದಕ್ಕೆ ತುಂಬ ಜನ ಸಂದೇಶವನ್ನು ಕಳಿಸಿದ್ರು. ಶುಭ ಸಂಜೆ ಸರ್, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಿಂದ ABRAJU ಅಂತ ಸಂದೇಶವನ್ನು ಕಳಿಸ್ತಾ ಇರೋದು. ನನಗೆ ಟೀ ಅಥವಾ ಕಾಫಿ ಎಲ್ಲ ಹಾಲಿನ ಕೆನೆ ಹಾಕ್ಕೊಂಡು ಕುಡಿದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಫಿ ಮತ್ತು ಟೀನ ಎರಡು ಸಮನ್ವಯಗೊಳಿಸ್ತಾ ಇದ್ದೀರಿ ನೀವು. ಓಕೆ, ನನಗೆ ಕಾಫಿ ಟೀ ಎರಡೂ ತುಂಬ ಇಷ್ಟ. ಅದರಲ್ಲೂ ಸಹ ಟೀಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇರಬೇಕು, ಕಾಫಿಗೆ ಸ್ವಲ್ಪ ಕಮ್ಮಿ ಇರಬೇಕು. ನಮ್ಮ ಯಜಮಾನರಿಗೆ ಸ್ಟ್ರಾಂಗ್ ಕಾಫಿ ಅಂದರೆ ತುಂಬಾ ಇಷ್ಟ ಅಂತ ನಂಜನಗೂಡಿನ ಜೀವನ ಜ್ಯೋತಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮೆಸೇಜ್ಗಳಿಗೋಸ್ಕರ. ಇನ್ನು ಮಹಿಕಾ ತನ್ನೀರ್ ಹಿರೇಕೇರೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಾಯ್ ಅಂದರೆ ತುಂಬ ಇಷ್ಟ ನಮಗೆ ಅಂತ. ಎಸ್, ಬಯಲುಸೀಮಿಯ ಜನಗಳಿಗೆ ಟೀ ಅಂದರೆ ತುಂಬಾ ಇಷ್ಟ, ಅದು ತುಂಬಾ ಗೊತ್ತಾಗುತ್ತೆ. ಆ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಟೀ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನು ಟೀ ತುಂಬ ಇಷ್ಟ ಆಗುತ್ತೆ ನಮಗೆ ಅಂತ ಈ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಗೆ ಕಾಫಿ ಅಂದರೆ ತುಂಬ ಇಷ್ಟ ಸರ್, ನಾನು ಚಿಕ್ಕ ವಯಸ್ಸಿನಲ್ಲಿ ಶಾಲೆಯ ವತಿಯಿಂದ ಪ್ರವಾಸಕ್ಕೆ ಚಿಕ್ಕಮಗಳೂರು ಹೋಗಿದ್ದಾಗ ಒಂದು ಕಾಫಿ ಪೌಡರ್ನ ಖರೀದಿ ಮಾಡಿದ್ದೆ. ಅದು ತುಂಬ ರುಚಿಯಾಗಿತ್ತು, ಈಗಲೂ ಸಹ ಅದರ ರುಚಿ ನನಗೆ ನೆನಪಾಗುತ್ತೆ. ಆ ರೀತಿಯಂತಹ ರುಚಿ ಈಗ ಎಲ್ಲಿಯೂ ಸಹ ಸಿಗ್ತಾ ಇಲ್ಲ. ಕಾಫಿಗೆ ಒಂದು ಸುಂದರವಾದಂತಹ ಸುವಾಸನೆ ಇತ್ತು, ಅದರ ಪರಿಮಳ ಇನ್ನೂ ನನ್ನ ಮನಸ್ಸಿನಲ್ಲಿ ಉಳಿದಿದೆ ಅಂತ ಬಸವರಾಜ್ ಕಡಮನೆ ಕುರುಬರ ಅವರು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಗೆಣಿಗೆಹಾಳು ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್, ಇನ್ನೊಂದ್ಸಲ ಹೋದಾಗ ಹುಡುಕಿ ಬಿಡಬೇಡಿ ಅದನ್ನ. ಓಕೆನ, ಒಟ್ಟಲ್ಲ ಒಂದು ಕಾಫಿ ಪರಿಮಳ ನೀವು ಮತ್ತೆ ಸಿಗಬೇಕು ಅಂತ ನನ್ನ ಆಶಯ ಕೂಡ. ಹೌದು, ಇನ್ನು ಸನ್ಸೆಟ್ ಸುರಭಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದ್ದ ಕಿಶನ್ ರೋಷನ್, ಶೋಭಾರಾಣಿ, ಹನುಮತೇಗೌಡ, ಹಳ್ಳಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿಬರ್ತಾ ಇರುವಂತಹದ್ದು ಸದಾ ನಿನ್ನ ಕಣ್ಣಲ್ಲಿ ಅನ್ನುವಂತಹ ಗೀತೆ. ಬಚ್ಚನ್ ಚಲನಚಿತ್ರದ ಈ ಹಾಡು ನಿಮ್ಮ ಜೊತೆಯಾಗಿರೋದು ನಿಮ್ಮ ಸಚಿನ್.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
2: 12 saal vishwas ke, vikas ke, jan kalyan ke.
3: Musically, Akashwani FM Rainbow.
4: ಆಕಾಶವಾಣಿ ಎಫ್ಎಂ ರೇನ್ಬೋ 103.3 ಅನ್ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತು ನಾವು ಕಾಫಿ ಮತ್ತು ಟೀ ಪ್ರಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಗಲೇ ಕಾಫಿ ಲವರ್ಸ್ಗಳ ಬಗ್ಗೆ ಮಾತಾಡಾಯಿತು, ಈಗ ನಮ್ಮ ಚಾಯ್ ಲವರ್ಸ್ಗಳ ಬಗ್ಗೆ ಮಾತಾಡುವಂಥದ್ದು. ಅವ್ರದೇ ಆದಂಥ ಒಂದು ಸಪ್ರೇಟ್ ಪ್ರಪಂಚ ಇರುತ್ತೆ. ಇವರಿಗೆ ಬರೀ ಟೀ ಅಷ್ಟೇ ಸಾಲಲ್ಲ, ಅದ್ರ ಜೊತೆಗೆ ವೆರೈಟಿ ಬೇಕು. ಶುಂಠಿ ಟೀ, ಏಲಕ್ಕಿ ಟೀ, ಕೊನೆಗೆ ಮಸಾಲ ಟೀ, ವೆರೈಟಿಗಳಲ್ಲೇ ತುಂಬ ಹೋಗ್ಬಿಟ್ಟಿರ್ತಾರೆ. ಆಫೀಸ್ನಲ್ಲಿ ಯಾರು ಟೆನ್ಷನ್ ಆದರೆ ಸಾಕು, ಬಂದ್ರಪ್ಪ ಒಂದು ಕಪ್ ಟೀ ಕುಡ್ಕೊಂಬರೋಣ ಅಂತ ಗ್ಯಾಂಗ್ ಕಟ್ಕೊಂಡು ಹೊರಡ್ತಾರೆ ರಸ್ತೆ ಬದಿ. ಆ ಒಂದು ಸಣ್ಣ ಟೀ ಅಂಗಡಿಯಲ್ಲಿ ಫ್ರೆಂಚ್

ಜೊತೆ ಸೇರಿಕೊಂಡು ಒಂದು ಬಿಸ್ಕಿಟ್ ನೆಂಚ್ಕೊಂಡು ಇಡೀ ದೇಶದ ಎಲ್ಲ ಆಗುಹೋಗುಗಳ ಬಗ್ಗೆ ಮಾತಾಡುವಂತಹ ಮಜಾನೇ ಬೇರೆ. ಹಾಗಾಗಿ ಕಾಫಿ ಅನ್ನೋಂಥದ್ದು ಎಮೋಷನ್, ಆದರೆ ಟೀ ಅನ್ನೋಂಥದ್ದು ಇನ್ನೊಂದು ಎಮೋಷನು. ಸೊ ಎರಡೂ ಕೂಡ ಒಂದು ಸಂಜೆಯ ಮೂಡಿಗೆ ಸೂಪರ್ ಆಗಿರುವಂತಹ ಮ್ಯಾಚ್ ಆಗುತ್ತೆ. ಸೊ ನಿಮ್ಮ ಕೈಯಲ್ಲಿ ಸದ್ಯಕ್ಕೇನಿದೆ, ಕಾಫಿ ಇದೆಯಾ, ಟೀ ಇದೆಯಾ, ಏನೇ ಇರಲಿ ಬಿಸಿ ಬಿಸಿಯಾಗಿ ಕುಡಿಯಿರಿ, ಲೈಫನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಅಷ್ಟರೊಳಗಡೆ ಒಂದು ಮೆಸೇಜ್ ಬಂದ್ಬಿಟ್ಟಿದೆ, ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶವನ್ನು ಕಳಿಸಿದ್ರು. ಜಯಲಕ್ಷ್ಮಿ ಅವರು, ಸರ್ ನಾವು ಪಾನೀಯ ಪ್ರಿಯರು, ಕಾಫಿ ಅಥವಾ ಟೀ ಅಂತ ತಾರತಮ್ಯ ಮಾಡೋದು ಬೇಡ, ಎರಡನ್ನೂ ಕುಡಿಯೋಣ, ಆದರೆ ಒಟ್ಟಿಗೆ ಕುಡಿಯೋದು ಬೇಡ, ಬೆಳಗ್ಗೆ ಕಾಫಿ ಕುಡಿಯೋಣ, ಸಂಜೆ ಟೀ ಕುಡಿಯೋಣ, ಒಟ್ಟಿನಲ್ಲಿ ಕುಡಿತಾ ಜೀವಿಸೋಣ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಮನ್ವಯತೆಗೆ. ಓಕೆನಾ, ಎಸ್, ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ನಿನ್ನ ತನಿಖಾಗಿ ಅನ್ನುವಂತಹ ಗೀತೆ. ಸವಾರಿ 2 ಚಲನಚಿತ್ರದ ಹಾಡು, ಕಾರ್ತಿಕ್ ಜೊತೆಗೆ ಯಾಜ್ನಿ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಎಸ್, ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನುವಾ ಸಿ ಎಸ್ ಕೊಂಕಿಪಲ್ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ನಿಮಗಾಗಿ ಈ ಹಾಡು ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಫಿಫಾ ವರ್ಲ್ಡ್ ಕಪ್ನ ಡೈಲಿ ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: football update from the BBC.
1: Hello, this is Ed Harry at the BBC Sports Centre with the latest World Cup news. England got their tournament off to a winning start with a 4-2 victory over Croatia in Group L in Dallas. Captain Harry Kane scored twice in the first half, but Croatia were level just before the break. Goals from Jude Bellingham and Marcus Rashford in the second half sealed the victory for the Three Lions. England manager Thomas Tuchel says there is still plenty of room for improvement.
2: Overall, I think we deserve to win. There is still things to improve. I think this is also quite normal after a first match. You need to grow into a tournament. We got a tough draw to start against Croatia. So the the ones where we focus on now and enjoy the moment, and we have enough days to adjust what needs to be improved.
1: In the other game in Group L, 20-year-old Caleb Yerenchi scored a 95th-minute winner as Ghana beat Panama 1-0 in Toronto. The Democratic Republic of Congo picked up their first-ever World Cup point. Portugal in Group K, Newcastle United striker Joao Wissa equalised for the African side after PSG's João Neves had given Portugal the lead. Colombia topped that group after a 3-1 win over tournament debutants Uzbekistan in Mexico City. Bayern Munich forward Luis Diaz and Crystal Palace defender Daniel Munoz among the goal scorers for Colombia. Two of the co-hosts return to action later. Canada faced Qatar in Group B in Vancouver. Jesse Marsh's side drew 1-1 with Bosnia and Herzegovina in their first game of the tournament last week. Elsewhere, Mexico will look to make it two wins out of two when they face South Korea in Guadalajara. For more football news from the BBC, go to bbc.com/football.
0: World Football Update from the BBC.
3: ಸ್ನೇಹಿತರೆ, ಇದುವರೆಗೂ ಕೇಳಿದ್ರಿ ಫಿಫಾ ವರ್ಲ್ಡ್ ಕಪ್ 2026 ಡೈಲಿ ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
9: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
7: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು
9: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
10: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
11: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
12: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
13: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ: ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026ರಲ್ಲಿ ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80% ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ ಪಿಒಎಸ್ ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಎಐಆರ್ನಲ್ಲಿ ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ.

ಇದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟ್ರೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15ರಿಂದ 17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5 ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೇನ್ಬೋ. ಆತ್ಮೀಯ ಕೇಳುಗರಿಗೆ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಲವಿನ ಆಲಾಪವನ್ನ ಹಾಡೋದಕ್ಕೆ ನಿಮ್ಮೊಂದಿಗೆ ಈ ಸಮಯದಲ್ಲಿ ಜೊತೆಯಾಗ್ತಾ ಇರೋದು ನಾನು ಆರ್ ಜೆ ಸಿಂಧು.

ಹದಿಹರೆಯದ ಎರಡು ಮನಸ್ಸುಗಳು ಬೆಸೆದು ಪ್ರೀತಿಯ ಬಂಧದಲ್ಲಿ ಬೆಸೆದಾಗ ಮೂಡಿದ ಅನುರಾಗ. ಹುಣ್ಣಿಮೆಯಲ್ಲಿ ಚಂದ್ರನ ಬೆಳಕಲ್ಲಿ ನಲಿದಾಡುವ ತಾರೆಗಳಂತೆ ಪ್ರೀತಿಯಲ್ಲಿ ಬಿದ್ದ ಮನಸ್ಸು ಆಗಸದಿ ಮಿನುಗು ತಾರೆಯಂತೆ ಇದ್ದು ಇರದಂತೆ ಮಿನುಗಿ ನುಲಿದಂತೆ ಸಾಗುವ ಮೋಡಗಳ ಮರೆಯಲ್ಲಿ ಕಣ್ಣಾಮುಚ್ಚಾಲೆಯಾಡುವ ತುಂಟ ತಾರೆಯಾಗುವ ಮನವದು ಪ್ರೀತಿಯ ಅನುರಾಗದಲೆ ಮೇಲೆ ಉಯ್ಯಾಲೆ ಆಡುವಂತೆ ಚಂದ್ರನ ಬೆಳಕಿನ ಪ್ರೀತಿಗೆ ಮಿನುಗೋ ಹಂಬಲದ ತಾರೆ ಹುಣ್ಣಿಮೆಯಂಗಳದಿ ಪಳಪಳನೆ ಹೊಳೆಯುತ್ತಾ ಮಿನುಗಿ ಗುಡುಗು ಸಿಡಿಲಿಗೂ ಬೆಚ್ಚಿ ಮೋಡದ ಮರೆಯಲ್ಲಿ ಅವಿತು ಕುಳಿತುಕೊಳ್ಳುವ ಪುಟ್ಟ ಮನಸ್ಸಂತೆ ಒಲವಿನಾಲಾಪಕ್ಕೆ ತೂಗಿ ತಂಗಾಳಿಯಲ್ಲಿ ನಿದ್ರೆಗೆ ಜಾರಿದ ಚಂದ್ರಮನಂತೆ.

ಪ್ರೀತಿ. ಪ್ರೀತಿ ಅಂದ್ರೆ ಅದೇನು ಹುಟ್ಟು ಸಾವುಗಳನ್ನ ಅರಿಯದೆ ಹುಟ್ಟಿದ ಮಗುವಿಗೆ ತಾಯಿಯ ಪ್ರೀತಿಯ ಆಸರೆ. ಭಾವವು ಭಾಷೆಯು ಬಣ್ಣ ಕಾಣದ ಹಸುಳೆಯ ಕಂಗಳಿಗೂ ತಿಳಿಯುವುದು ತಾಯಿಯ ಅಪ್ಪುಗೆ ಎಂಬ ಒಲವು. ಮೂಕ ಪ್ರಾಣಿಗೂ ಅರ್ಥವಾಗುವ ಒಂದೇ ಭಾಷೆ ಅದು ಪ್ರೀತಿ. ನಿಷ್ಕಲ್ಮಶವಾದ ಪ್ರೀತಿಗೆ ಜಗತ್ತಿನ ಎಲ್ಲ ಜೀವಿ ನಿರ್ಜೀವಿಯು ಸ್ಪಂದಿಸುತ್ತದೆ. ಪ್ರಾಣಿ ಪಕ್ಷಿಗಳು ಸಹ ಸ್ಪಂದಿಸುತ್ತವೆ. ಮದ ಮಾತ್ಸರ್ಯವನ್ನ ಅರಿಯದ ಅಣು ರೇಣುವು ಅರ್ಥ ಮಾಡಿಕೊಳ್ಳುವ ಭಾಷೆಯೊಂದೇ ಅದು ಪ್ರೀತಿ.

ಒಂಟಿತನವ ಬಯಸದ ಪ್ರತಿ ಪ್ರೇಮಿಯು ಬಯಸುವುದು ಒಲವಿನ ಸಾಂಗತ್ಯವನ್ನ. ಪ್ರೀತಿ ಮದುವೆ ಎಂಬ ಸಾರ್ಥಕವ ಪಡೆದು ಮದುವೆಯಾದರೆ ಸಾಕು ಪ್ರೀತಿಯು ಗೆದ್ದಂತೆ ಎಂದು ಬೀಗುವುದಲ್ಲ. ಒಲಿದ ಪ್ರೀತಿಯ ಗೆಲುವು ಪ್ರೇಮಿಗಳಿಬ್ಬರ ಸಹಬಾಳ್ವೆ ಕೊನೆವರೆಗೂ ಪ್ರೀತಿಯಲ್ಲಿ ನಿಷ್ಕಲ್ಮಶವಿಲ್ಲದೆ ಉಳಿಸಿಕೊಳ್ಳುವುದೇ ನಿಜವಾದ ಗೆಲುವು. ದಾಂಪತ್ಯದಲ್ಲಿದ್ದ ಮಾತ್ರಕ್ಕೆ ಜೊತೆಗಾರರು ಪ್ರೇಮಿಗಳಾಗಲಾರರು. ಆಕರ್ಷಣೆಯ ಎಲ್ಲ ಪರಿಧಿಯನ್ನ ದಾಟಿದ ಮೇಲೂ ನೀ ನನಗೆ ನಾನಿನಗೆ ಎಂಬ ಭಾವವೇ ಪ್ರೀತಿ. ಒಲವಿನೊಂದಿಗೆ ಕಿರುಬೆರಳ ಬೆಸೆದು ಒಟ್ಟಾಗಿ ಇಡುವ ಹೆಜ್ಜೆ ಗುರುತುಗಳು ಅಚ್ಚಳಿಯದೆ ಮೂಡಿದರೆ ಅದು ಪ್ರೀತಿ. ಬದುಕಿನ ಇಡೀ ಸಂಜೆಯವರೆಗೆ ಮೆಲುಕು ಹಾಕಲು ಹಸಿರಾಗಿ ಉಳಿಯಬೇಕು ಪ್ರೀತಿ. ಒಲವಿನ ತಲೆದಿಂಬಿನ ತುಂಬೆಲ್ಲ ಪ್ರೀತಿ ಮೂಡಿಸಿದ ಬಣ್ಣ ಬಣ್ಣದ ಕನಸಿನ ಚಿತ್ತಾರವಿದ್ದರೆ ಬದುಕು ಎಷ್ಟು ಚೆನ್ನ.

ಮಾಯಾಲೋಕದ ಒಲವಿನ ಚೆಲುವು ಪ್ರೇಮಿಗಳ ಹೃದಯಾಳದಿ ಇಳಿದು ವಾಸ್ತವ ತಲುಪಬೇಕು. ಜೀವನ ಪೂರ್ತಿ ಬೆಸೆದ ಬಂಧ ಗಟ್ಟಿಯಾಗಬೇಕೆಂದರೆ ಮುಚ್ಚುಮರೆ ಇಲ್ಲದ ಕನ್ನಡಿ ಹಿಡಿದಂತೆ ಒಬ್ಬರನ್ನೊಬ್ಬರು ಅನುಸರಿಸಿ ಬದುಕಿದಾಗ ಪ್ರೀತಿಗೆ ಒಲವು ಅನುಸರಿಸಿ ಕೊನೆತನಕ ಜೊತೆಯಾಗಿ ಬದುಕು ಹಸನಾಗುವುದು. ಒಬ್ಬರನ್ನೊಬ್ಬರು ಗೌರವಿಸಿ ಅರ್ಥೈಸಿಕೊಂಡು ಸಮಯ ಕೊಟ್ಟು ನಡೆದಾಗ ವಿರಸ ದೂರ ನಿಂತು ಸರಸಕ್ಕೆ ದಾರಿ ನೀಡುವುದು.

ಒಲವಿನ ಆಲಾಪದ ಮಧುರ ರಾಗದಲ್ಲಿ ನಿನ್ನ ಹೆಸರೇ ನನ್ನ ಹೃದಯದ ನಿತ್ಯ ಗೀತೆ. ನಿನ್ನ ಕಣ್ಣಿನ ನಗು ಮಾತಾಡಿದ ಕ್ಷಣ ಪ್ರೀತಿಯ ಹೂವುಗಳು ಮನದಂಗಳದಲ್ಲಿ ಅರಳುತ್ತವೆ. ನಿನ್ನ ನೆನಪು ಗಾಳಿಯಂತೆ ಸವರಿದಾಗ ನನ್ನ ಮನವು ಪ್ರೀತಿಯ ವೀಣೆಯಾಗಿ ನುಡಿಯುತ್ತದೆ. ನಿನ್ನ ಜೊತೆಗಿನ ಮೌನವು ಒಂದು ಕವಿತೆ, ನಿನ್ನ ನಗುವೆ ಅದಕ್ಕಿರುವ ಸುಂದರವಾದ ಪ್ರಾಸ. ಪ್ರೀತಿಯ ಹಾದಿಯಲ್ಲಿ ಹೆಜ್ಜೆ ಇಟ್ಟ ಮೇಲೆ ಪ್ರತಿಯೊಂದು ಕನಸಿಗೂ ನಿನ್ನ ಬಣ್ಣವೇ ಮೂಡಿತು. ಚಂದಿರನ ಬೆಳಕಿಗಿಂತ ಮೃದುವಾದದ್ದು ನಿನ್ನೊಲವು, ವಸಂತದ ಹೂವಿಗಿಂತ ಸುಂದರವಾದದ್ದು ನಿನ್ನ ಪ್ರೀತಿ. ಹೃದಯದ ತಂತಿಗಳಲ್ಲಿ ನಿನ್ನ ಹೆಸರು ಮಿಡಿದಾಗ ಜೀವನವೇ ಒಂದು ಮಧುರ ಆಲಾಪವಾಯಿತು. ನನ್ನ ಹೃದಯದ ಪ್ರತಿಯೊಂದು ಬಡಿತದಲ್ಲೂ ನಿನ್ನ ಹೆಸರಿನ ಮಧುರ ಪ್ರತಿಧ್ವನಿ ಕೇಳುತ್ತದೆ. ಒಲವಿನ ಆಲಾಪವದು ನಿನ್ನ ಪ್ರೀತಿಗಾಗಿ ಹಾದೊರೆಯುತ್ತದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:16. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಎಸ್, ಇದೀಗ ಸುಕೋನ್ ಕಿಪಲ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಸುಮಧುರವಾಗಿರುವಂತಹ ಹಿಂದಿ ಗೀತೆಗಳು ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿ ಕೂತಿದೆ. ಮತ್ತೆ ಆಗ್ತಡ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊಹಮ್ಮದ್ ರಫಿ ಅವರ ಧ್ವನಿಯಾಗಿರುವಂತಹ ಆನಂದ್ ಬಕ್ಷಿ ಅವರ ಸಾಹಿತ್ಯ ರಚನೆಯಲ್ಲಿ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ದೋರಾಸ್ತೆ ಚಲನಚಿತ್ರದ ಈ ಒಂದು ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಸುಕಂಕಿಪಲ್ ಕಾರ್ಯಕ್ರಮದ ಜರ್ನಿ ಇದೀಗ ಆರಂಭ ಆಗ್ತಾ ಇದೆ.

ಲತಾ ಮಂಗೇಶ್ಕರ್ ಮತ್ತು ಸಂಜೀವ್ ಅಭಯಂಕರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಗುಲ್ಜಾರ್ ಅವರ ಸಾಹಿತ್ಯ ರಚನೆಯಲ್ಲಿ ವಿಶಾಲ್ ಭಾರದ್ವಾಜ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸುಕೋನ್ ಕಿಪಲ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. 9:26 ಆಗ್ತಾ ಇದೆ. ಮುಂದೆ ನಿಮಗಾಗಿ ಮೂಡಿ ಬರ್ತಾ ಇದೆ ಪ್ರೀತಿ ಉತ್ತಮ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ. ಯುಗಪುರುಷ್ ಚಲನಚಿತ್ರದ ಹಾಡು, ರವೀಂದ್ರ ಸಾತೆ ಅವರ ಧ್ವನಿಯೂ ಸಹ ಗೂಡಿದೆ ಇದರಲ್ಲಿ. ರಾಜೇಶ್ ರೋಷನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ.

ಅನಿರುದ್ಧ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಕಿಶೋರ್ ಕುಮಾರ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಆನಂದ್ ಬಕ್ಷಿ ಅವರ ಸಾಹಿತ್ಯ ರಚನೆಯಲ್ಲಿ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿತ್ತು ಈ ಗೀತೆ. ಸುಕೋನ್ ಕಿಪಲ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3. ಸಮಯ ಆಗ್ತದೆ 9:39. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ಮುಂದಿನ ಗೀತೆ ಆಸ್ತಾ ಚಲನಚಿತ್ರದ ಹಾಡು. ಗುಲ್ಜಾರ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಶಾರಂಗ್ ದೇವ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು.

ಪ್ಯಾರ್ ಕಾ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ದಿಲ್ ಕ್ಯಾ ಕರೆ ಅನ್ನುವಂತಹ ಚಲನಚಿತ್ರದ ಈ ಒಂದು ಹಾಡು ಉದಿತ್ ನಾರಾಯಣ್ ಮತ್ತು ಅನುರಾಧ ಪಡ್ವಾಲ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಅದಾದ ನಂತರ ಅನುರಾಧ ಪಡ್ವಾಲ್ ಅವರು ಧ್ವನಿಯಾಗಿರುವಂತಹ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಮತ್ತೆ ಸಿಗ್ತೀನಿ 10 ಗಂಟೆಗೆ ಕನಸಿನ ಲೋಕದಲ್ಲಿ. ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03. ಎಸ್, ಈ ಒಂದು ಕನಸಿನ ಲೋಕಕ್ಕೆ ನಾವು ಕಾಲಿಡುವಂತಹ ಸಮಯ ಇದು. ಇಡೀ ದಿನದ ಊಟ, ಜಂಜಾಟ, ಟ್ರಾಫಿಕ್, ಕಿರಿಕಿರಿ ಎಲ್ಲದಕ್ಕೂ ಸಹ ಒಂದು ಫುಲ್ ಸ್ಟಾಪ್ ಇಟ್ಟು ನಿಧಾನವಾಗಿ ಮಲಗೋಕೆ ರೆಡಿ ಆಗ್ತಾ ಇರುವಂತಹ ಈ ಒಂದು ಪ್ರಶಾಂತವಾದಂತಹ ರಾತ್ರಿಗೆ ತಮ್ಮೆಲ್ಲರಿಗೂ ಸಹ ಪ್ರೀತಿಯವಾದಂತಹ ಸ್ವಾಗತ. ಗಡಿಯಾರದಲ್ಲಿ ಟೈಮ್ ಕರೆಕ್ಟಾಗಿ 10:04 ಆಗ್ತಾ ಇದೆ. ನಿಮ್ಮ ಮನೆಯ ಕಿಟಕಿಯಿಂದ ಹೊರಗೆ ಒಮ್ಮೆ ಹಾಗೆ ನೋಡಿ, ತಣ್ಣನೆಯ ಗಾಳಿ ಬೀಸ್ತಿದೆ ಅಲ್ಲ, ರಸ್ತೆಗಳೆಲ್ಲ ಸೈಲೆಂಟ್ ಆಗ್ತಾ ಇದ್ದಾವೆ. ಇಂತಹ ಒಂದು ಬ್ಯೂಟಿಫುಲ್ ಟೈಮ್ನಲ್ಲಿ ನಿಮ್ಮ ಕೈಯಲ್ಲೊಂದು ಬಿಸಿ ಕಾಫಿ ಕಪ್ ಇದ್ದರೆ, ಜೊತೆಗೆ ಹಳೆ ನೆನಪುಗಳ ಸವಿ ಇದ್ದರೆ ಹೇಗಿರುತ್ತೆ ಅಲ್ವಾ? ಅದಕ್ಕೆ ಇವತ್ತಿನ ನಮ್ಮ ಈ ಅರ್ಧ ಗಂಟೆಯ ಜರ್ನಿಯಲ್ಲಿ ನಾವು ನೆನಪುಗಳ ಲೋಕಕ್ಕೆ ಹೋಗ್ತಾ ಇದ್ದೀವಿ. ಅದು ಕನಸಿನ ಲೋಕವೂ ಸಹ ಆಗಿರಬಹುದು. ಇದೀಗ ಮುಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ರವಿಚಂದ್ರ. ಜೀವದಿ ಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರ ಸ್ನೇಹಿತರೆ. ಕನಸಿನ ಲೋಕದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ಮೆಲೋಡಿ ಮತ್ತು ನೆನಪುಗಳು ಇವೆರಡೂ ಸಹ ಮಿಕ್ಸ್ ಆಗಿದೆ ಹಾಡುಗಳ ಮುಖಾಂತರ. ನಾವೇನಾದರೂ ಈ ಒಂದು 90s ಕಾಲದಲ್ಲಿದ್ದರೆ, 90s ಕಾಲದ ಜನರು, ಈ ಒಂದು ಕೇಳುಗರು ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದರೆ, ಆ ಕಾಲದ ಲವ್ ಲೆಟರ್ಗಳು ಇವೆಲ್ಲವೂ ಸಹ ಬಹಳನೇ ಖುಷಿ ಕೊಡುತ್ತೆ. ಆ ಕಾಲದಲ್ಲಿ ಪ್ರೀತಿ ಅಂದರೆ ವಾಟ್ಸಪ್ ಮೆಸೇಜ್ನಲ್ಲಿ ಬರುವಂಥ ಹಾರ್ಟ್ ಇಮೋಜಿ ಆಗಿರಲಿಲ್ಲ. ಒಂದು ಕಾಗದದ ಮೇಲೆ ಅಕ್ಷರಗಳನ್ನು ಬರೆದು ಅದು ಅವಳಿಗೆ ಅಥವಾ ಅವರಿಗೆ ತಲುಪುವಂಥವರಿಗೆ ದಿನಗಟ್ಟಲೆ ಕಾಯುವಂತಹ ಒಂದು ಕಾತರ ಇದೆಯಲ್ಲ, ಆ ಒಂದು ಕಾಯುವಿಕೆಯಲ್ಲೇ ಒಂದು ಮೆಲೋಡಿ ಇತ್ತು. ನಿಮ್ಮ ಲೈಫ್ನಲ್ಲೂ ಸಹ ಇಂತಹ ಒಂದು ಕಾಯುವಿಕೆಯ ದಿನಗಳು ಇತ್ತ? ನಿಮ್ಮ ಮೊದಲ ಪ್ರೀತಿಯ ನೆನಪು ಅಥವಾ ಆ ದಿನಗಳಲ್ಲಿ ನೀವು ಪದೇ ಪದೇ ಕೇಳ್ತಾ ಇದ್ದಂಥ ಹಾಡು ಯಾವುದು? ಹಾಗೆ ನೆನ್ಪು ಮಾಡ್ಕೊಳ್ತಾ ಇರಿ, ನಿಮ್ಮ ಮನಸ್ಸಿನಲ್ಲಿರುವಂತಹ ಹಾಡುಗಳೇ ಮೂಡಿ ಬರ್ತಾ ಇರುತ್ತೆ. ಇದೀಗ ಮೂಡಿ ಬರ್ತಾ ಇದೆ ನನ್ನ ಬಾಳ ಬಾನಿನಲ್ಲಿ ಅನ್ನುವಂತಹ ಗೀತೆ. ಪಿ ಸುಶೀಲಾ ಅವರು ಧ್ವನಿಯಾಗಿದ್ದಾರೆ. ಆರದ ಗಾಯ ಚಲನಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ ಇದೆ.

ಪ್ರೇಮಾನುಬಂಧ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ ಆನಂದ ಕುಲಕರ್ಣಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸುಲೇಪೇಟೆಯಿಂದ. ಇನ್ನು ವಿಜಯಪುರದಿಂದ ಇಸ್ಮಾಯಿಲ್ ಅವರು ಒಳ್ಳೆ ಹಾಡುಗಳು, ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಧನ್ಯವಾದಗಳು. ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿ ಕನಸಿನ ಲೋಕದ ಹಾಡುಗಳು, ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಇನ್ನು ಪ್ರಶಾಂತವಾದಂತಹ ವಾತಾವರಣದಲ್ಲಿ ನಿಧಾನವಾಗಿ ನಾವು ಈ ಸಂಗೀತದ ಒಂದು ಲೋಕಕ್ಕೆ ಹೋಗ್ತಾ ಇದ್ದೀವಿ. ಸಂಗೀತಕ್ಕೆ ತಕ್ಕಂತೆ ಅರ್ಥವನ್ನು ತಿಳಿದು ಹಾಡುವಂತಹ ಹಾಡು ಮನಸ್ಸಿಗೆ ಶಾಂತಿ ಮತ್ತು ಕಿವಿಗಳಿಗೆ ಮಧುರವಾದಂತಹದ್ದು. ಇಂಥ ಹಾಡುಗಳು ಕನಸಿನ ಲೋಕದಲ್ಲಿ ಮಾತ್ರ ಸಾಧ್ಯ ಅಂತ ಹರಿಹರನ್ ವಿಜ್ಞಾನನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದಂತಹ ಹಾಡುಗಳಿಗೆ ಧನ್ಯವಾದಗಳು ಅಂತ ಭಾಗ್ಯ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ. ಇನ್ನು ಜೊತೆಗೆ ನಮ್ಮ ಬಾಲ್ಯ ದಿನಗಳೇ ತುಂಬ ಚೆನ್ನಾಗಿತ್ತು. ಆ ಪ್ರತಿದಿನ ರೇಡಿಯೋದಲ್ಲಿ ಕ್ಯಾಸೆಟ್ ಹಾಕಿ ಗೀತೆಗಳನ್ನ ಕೇಳ್ತಾ ಇದ್ವಿ, ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ವಿ ಆ ಹಾಡುಗಳನ್ನ ಕೇಳಿಕೊಂಡು ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲು ಅಂತಹ ಒಂದು ಕಾಲದಲ್ಲಿ ಮೂಡಿ ಬಂದಂತಹ ಹಾಡುಗಳಾಗಿರಬಹುದು, ಆ ನೆನಪುಗಳು ಯಾವತ್ತಿಗೂ ಸಹ ಮಧುರವಾಗಿರುತ್ತೆ, ಅಮರವಾಗಿರುತ್ತೆ. ಇನ್ನು ಬೆಳದಿಂಗಳ ಹಾಡು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಇನ್ನು ಈಗಿನ ಹಳೆಯ ಹಾಡುಗಳು ಆಯ್ಕೆ ತುಂಬ ಚೆನ್ನಾಗಿದೆ ಅಂತ ಸಂಜಯ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂಜಯ್ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಓಕೆ, ಮತ್ತಿನ್ಯಾರು ಕನಸಿನ ಲೋಕದ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ಕನಸಿನ ಲೋಕದ ಪಯಣವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. 10:24 ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇರುವಂತಹದ್ದು ಜೀವ ಹೂವಾಗಿದೆ ಅನ್ನುವಂತಹ ಗೀತೆ, ನೀ ನನ್ನ ಗೆಲ್ಲಲಾರೆ ಚಲನಚಿತ್ರದ ಹಾಡು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಇಳಿಯರಾಜ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

0: today shared a series of review meetings in New Delhi and reviewed national roadmap to strengthen cooperative banking, organic products and cooperative exports. During the review of major cooperative banking initiatives, Mr. Shah took stock of the progress of various measures being undertaken to strengthen the cooperative banking sector through technology adoption, improved governance, cybersecurity, digital payments, common service platforms and enhanced service delivery. Ministry of Corporate Affairs said in a statement that detailed discussions were held on the proposed Cooperative Bank of India and its role in supporting the cooperative banking sector in the coming years. Union Education Minister Dharmendra Pradhan today chaired a high-level review meeting to assess preparations for the NEET UG re-examination scheduled on Sunday. During the meeting, the minister stressed the need to maintain the highest standards of integrity, transparency and efficiency in the examination process. He directed all the concerned authorities to remain vigilant and ensure all necessary arrangements for the free and fair conduct of the re-examination. Mr. Pradhan said, officers designated by the ministry will be deployed across states to coordinate examination-related activities and report to a central command center headed by the Director General of the National Testing Agency. New and Renewable Energy Secretary Santosh Kumar Sarangi has said that India has emerged as one of the world's leading renewable energy nations, driven by a strong policy framework and innovative government interventions. He said this while addressing a discussion on energy security through renewable energies under the 10th Green and Sustainable Development Partnership GSDP Conversation Series in New Delhi today. Mr. Sarangi said, India's remarkable progress in renewable energy over the past decade has been supported by measures such as renewable purchase obligations, competitive bidding guidelines, 100% FDI under the automatic route. The National Testing Agency, that is NTA, has released a message encouraging students to stay calm and trust their preparation with the NEET UG 2026 examination being just 3 days away. The agency said that candidates have worked hard throughout the year and should now focus on resting well and giving their best in the examination. The testing agency also assured the students that strong security arrangements have been made to ensure a safe, fair and transparent examination. In hockey, India defeated Uruguay 3-2 to register their third consecutive win and finish on top of Pool A in the FIH Women's Nations Cup in New Zealand today. After conceding an early goal, India staged a strong comeback with Deepika scoring twice and Deepika Soreng adding another goal. With three wins from three matches, India topped Pool A and advanced to the semifinals, where they will face Chile on Saturday. And that is the end of this news bulletin.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:10. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. 6:10 ಮೂಡಿ ಬರಲಿದೆ ನಾದಾರ್ಚನೆ. 6:50 ಕನ್ನಡ ರತ್ನಭಂಡಾರ. 7:15 ಮೂಡಿ ಬರಲಿದೆ ಭಾವಸ್ಪಂದನ. 8:30 ಹಲೋ ಕರ್ನಾಟಕ ಕಾರ್ಯಕ್ರಮ ಮೂಡಿ ಬರಲಿದೆ. 9:00 ಸಖತ್ ಸಾಂಗ್ಸು, ಕೇಳುಗರ ಕೋರಿಕೆ ಗೀತೆಗಳು. 10:00 ಮೂಡಿ ಬರಲಿದೆ ಸಿನಿ ಚಿಟ್ಟೆ. 11:00 ಆಪ್ಕಿ ಪಸಂದ್. 12:05 ಮೂಡಿ ಬರಲಿದೆ ನವಿಲುಗರಿ. 1:00 ಕರೆಯಲ್ಲಿ ಕೈರುಚಿ. ಒಂದು 1:20 ಮೂಡಿ ಬರಲಿದೆ ವಂದೇ ಮಾತರಂಗೆ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 1:55 ಮೂಡಿ ಬರಲಿದೆ ಲಂಚ್ ಬಾಕ್ಸ್. 2:40 ಕನ್ನಡ ಚಲನಚಿತ್ರ ಗೀತೆಗಳು. 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, NCERT ಪ್ರಾಯೋಜಿತ ಕಾರ್ಯಕ್ರಮ. 3:30 ಮೂಡಿ ಬರಲಿದೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3:35 ಮೂಡಿ ಬರಲಿದೆ ಹೊಂಬಿಸಿಲು. 4:00 ವಿಸ್ಮಯ ಜಗತ್ತು. 5:00 ಮೂಡಿ ಬರಲಿದೆ ನಾನ್ ಸ್ಟಾಪ್ ಸಂಜೆ. 6:10 ಕನ್ನಡ ರತ್ನಭಂಡಾರ. 6:30 ಮನಸ್ಸುಗಳ ಮಾತು. 6:50ಕ್ಕೆ ಮೂಡಿ ಬರಲಿದೆ ಸನ್ಸೆಟ್ ಸುರಭಿ. 7:30ಕ್ಕೆ ಫಿಫಾ ವರ್ಲ್ಡ್ ಕಪ್ 2026 ಡೈಲಿ ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 7:45ಕ್ಕೆ ಒಲವಿನ ಆಲಾಪ. 9:15ಕ್ಕೆ ಮೂಡಿ ಬರಲಿದೆ ಸುಕೋನ್ ಕಿಪಲ್. 10:00ಗೆ ಕನಸಿನ ಲೋಕ ಕಾರ್ಯಕ್ರಮ ಮೂಡಿ ಬರಲಿದೆ. 10:30ಕ್ಕೆ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಹೆಸರು ಪರ್ಯಾವರಣ್. ಸ್ನೇಹಿತರೆ, ಇದುವರೆಗೂ ಆಕಾಶವಾಣಿ ಎಫ್ಎಂ ರೇನ್ಬೋ 101.3ರಲ್ಲಿ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. ಇದುವರೆಗಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಭನವಾಸಿ. ಎಲ್ಲರಿಗೂ ಶುಭರಾತ್ರಿ.
2: ಕಭಿ ಕಭಿ ಜನಾಬ್, ಇನ್ಸಾನ್ ಕಿಸಿ ಕಮಿ ಜಾದಾ ಉಸ್ ಸುಕೂನ್ ಕೂ ಢೂಂಡತಾ ಹೈ ಜೋ ಉಸ್ಕಿ ಮೌಜೂದಗಿ ಸೇ ಮಿಲಾ ಕರ್ತಾ ಥಾ. ಏಕ್ ಆವಾಜ್, ಏಕ್ ಆದತ್, ಏಕ್ ಛೋಟಿ ಸಿ ಫಿಕ್ರ, ಯಾ ಸಬ್ ಚೀಜೆ ವಕ್ತ್ ಕೆ ಸಾಥ್ ಖತಮ್ ನಹೀ ಹೋತಿ, ಬಸ್ ಜಿಂದಗಿ ಕಾ ಗರ್ದ ಉನ್ ಪರ್ ಜಮ್ ಜಾತಾ ಹೈ. ಔರ್ ಫಿರ್ ಕಿಸಿ ಶಾಮ್ ಕೋಯ್ ಗಜಲ್, ಕೋಯ್ ಮಿಸ್ರಾ ಯಾ ಕೋಯ್ ತನ್ಹಾ ಲಮ್ಹಾ ಸಬ್ ಕುಛ್ ಫಿರ್ ಸೇ ರೋಶನ್ ಕರ್ ದೇತಾ ಹೈ. ದಿಲ್ ಹೀ ತೋ ಹೈ, ನಾ ಸಂಗ್ ವೋ ಕಿಶ್ತ್ ದರ್ದ್ ಸೇ ಭರ್ ನಾ ಆಯೇ ತೋ ಕ್ಯೂಂ, ರೋಯೆಂಗೇ ಹಮ್ ಹಜಾರ್ ಬಾರ್ ಕೋಯ್ ಹಮೇ ಸತಾಯೇ ಕ್ಯೂಂ. ಶಾಯದ್ ಇಸಿಲಿಯೇ ಕುಛ್ ರಿಶ್ತೇ ಟೂಟ್ ಕರ್ ಭೀ ದಿಲ್ ಸೇ ಅಲಗ್ ನಹೀ ಹೋತೇ.

0: ವಾಣಿ ಆಕಾಶವಾಣಿ
1: 12:05 ಹುಏ ಹೇ ಬಹುತ್ ಹೀ ಖೂಬಸೂರತ್ ಪ್ರೋಗ್ರಾಮ್ ಲೇಕರ್ ಆಯಾ ಹೂ ಮೈ ಎಸ್ಎಂ ಶರೀಫ್ ಸ್ವೀಕಾರ ಕೀಜಿಯೇ ಮೇರಾ ಪ್ಯಾರ ಭರಾ ನಮಸ್ಕಾರ ಔರ್ ಕಾರ್ಯಕ್ರಮ ಹೇ ಜೀರೋ ಅವರ್ ಶೋ ತೋ ಆಯಿಯೇ ಆನಂದ ಉಠಾತೇ ಹೇ ಇನ್ ಪ್ಯಾರೇ ಪ್ಯಾರೇ ಗೀತೋ ಕಾ

ಮರ ವಾಲಾ ಮರ್ದ ಟಾಂಗೆ ವಾಲಾ ಮೈ ಹೂ ಮರ್ದ ಟಾಂಗೆ ವಾಲಾ ಮುಜೆ ದುಶ್ಮನ್ ಕ್ಯಾ ಮಾರೇಗಾ ಮೇರಾ ದೋಸ್ತ ಉಪ

0: किसी का इंतजार।
1: कौन है
0: वो जिससे मैं करती हूँ प्यार?

Yeah.

राधेश्याम की जय हो सियाराम की और जय हो बंबई धाम की। ई है

0: ಹಾಯ್ ಹಾಯ್.
1: ರೋಜ್ ಸುಬಹ ಸವೇರೆ ಸಾತ್ ಸೇ ನೌ ಕಿ ಮುಲಾಕಾತ್, ಥೋಡಿ ಗಪಶಪ್ ಥೋಡಿ ಕಾಮ್ ಕಿ ಬಾತ್, ರೇನ್ಬೋ ಕಿ ಸೌಗಾತ್, ಹರ್ ರೋಜ್ ಜುಡಿಯೇ ಹಮಾರೇ ಸಾಥ್. ಗುಡ್ ಮಾರ್ನಿಂಗ್ ಡೆಲ್ಲಿ ಎನ್ಸಿಆರ್, ಆಲ್ವೇಸ್ ವೇರ್ ಎವರ್ ಯು ಆರ್. 102.6 ಆಪ್ಕೆ ಲಿಯೇ. ಯಾದೇ ಅತೀತ್ ಸೇ ಬಾತೇ ಬಸ್ ದಿಲ್ ಸೇ, ಕ್ಯೂಂಕಿ ಆಪ್ಕಿ ಯಾದ್ ಆತಿ ರಹಿ. ರೇನ್ಬೋ ಪರ್ ರಾತ್ 9 ಬಜೆ.
2: ಏಕ್ ಜಮಾನೆ ಸೇ ಕಹಾನಿ ಹೈ ಸುನಾ ರಹಿ ಆಕಾಶವಾಣಿ.